0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ಮಣಧ್ವನಿ 90.4 FM. ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಸಾರದಲ್ಲಿ ಬಾಹ್ಯ ಸಂಪತ್ತು ಗಳಿಸುವುದರಿಂದ ಸಿಗುವ ಗೌರವ ನಿಮ್ಮಲ್ಲಿ ಸಂಪತ್ತು ಇರುವವರೆಗೆ ಮಾತ್ರ, ಆದರೆ ಅಂತರಂಗದಲ್ಲಿ ಜ್ಞಾನ ಸಂಪತ್ತನ್ನ ಗಳಿಸಿದರೆ ನಿಮ್ಮಲ್ಲಿ ಬಾಹ್ಯ ಸಂಪತ್ತು ಇದ್ದರೂ ಇಲ್ಲದಿದ್ದರೂ ನಿಮ್ಮ ಗೌರವ ಹೆಚ್ಚುತ್ತಾ ಹೋಗುತ್ತದೆಯೇ ಹೊರತು ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಬುಧವಾರ ದಿನಾಂಕ 14 ಅಕ್ಟೋಬರ್ 2026, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ, 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಕೆಎಲ್ಇ ಔಷಧಿ ಜ್ಞಾನ ಸರಣಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ. 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಕ್ತಿಯ ಭಾವವನ್ನ ಮನದಲ್ಲಿ ತುಂಬುವ ಸುಮಧುರ ಗೀತೆಗಳ ಮೂಲಕ ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂತಹ ಸಂಗೀತ ಸುಧಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನವರಾತ್ರಿಯ ಪ್ರತಿಯೊಂದು ದಿನವೂ ಜಗನ್ಮಾತೆಯ ಒಂದೊಂದು ರೂಪದ ಆರಾಧನೆಗೆ ಮೀಸಲಾಗಿದೆ. ಇಂದು ನಾಲ್ಕನೆಯ ದಿನ ನಾವು ಆರಾಧಿಸುವುದು ಸೃಷ್ಟಿ ಚೈತನ್ಯ ಮತ್ತು ಜೀವಶಕ್ತಿಯ ಸಂಕೇತವಾದ ಕುಷ್ಮಾಂಡಾ ದೇವಿಯನ್ನ. ಹಾಗಾದರೆ ಈ ದೇವಿಯ ಮಹಿಮೆಯನ್ನ ತಿಳಿದುಕೊಳ್ಳುತ್ತಾ ಈಗ ಕೇಳಿ ಒಂದು ಗೀತೆಯನ್ನ.

ದೇವಿ ಕುಷ್ಮಾಂಡ. ಪುರಾಣಗಳ ಪ್ರಕಾರ ತನ್ನ ದಿವ್ಯ ಮಂದಹಾಸದಿಂದ ಬ್ರಹ್ಮಾಂಡಕ್ಕೆ ಸೃಷ್ಟಿಯ ಬೆಳಕನ್ನ ನೀಡಿದ ದೇವಿ ಎಂಬ ನಂಬಿಕೆ ಇದೆ. ಸೃಷ್ಟಿಯ ಶಕ್ತಿ, ಜೀವ ಚೈತನ್ಯ ಮತ್ತು ಉತ್ಸಾಹದ ಪ್ರತೀಕವಾಗಿ ಈ ದೇವಿಯನ್ನ ಪೂಜಿಸಲಾಗುತ್ತೆ. ನಮ್ಮ ಬದುಕಿನಲ್ಲಿಯೂ ಒಳ್ಳೆಯ ಆಲೋಚನೆಗಳು ಹೊಸ ಬೆಳಕನ್ನ ಮೂಡಿಸಲಿ ಎಂದು ಪ್ರಾರ್ಥಿಸುತ್ತಾ ಈಗ ಕೇಳಿ ಮುಂದಿನ ಗೀತೆಯನ್ನ.

ಪ್ರೀತಿಯ ಸವಿಯೊಂದಿಗೆ ಸಂಗೀತ ಸುಧಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಕುಷ್ಮಾಂಡಾ ದೇವಿಯ ರೂಪ ಬಹಳ ಸುಂದರ ಮತ್ತು ಶಕ್ತಿಯುತವಾಗಿದೆ. ದೇವಿಯು ಸಾಮಾನ್ಯವಾಗಿ ಸಿಂಹದ ಮೇಲೆ ಆಸೀನಳಾಗಿ 8 ಕೈಗಳನ್ನ ಹೊಂದಿದ್ದು ವಿವಿಧ ಆಯುಧಗಳು ಮತ್ತು ಪೂಜಾ ವಸ್ತುಗಳನ್ನ ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ದೇವಿಯ ಈ ರೂಪವು ಧೈರ್ಯ, ಶಕ್ತಿ ಮತ್ತು ಸೃಜನಶೀಲತೆಯನ್ನ ಪ್ರತಿನಿಧಿಸುತ್ತೆ.

ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕೂಷ್ಮಾಂಡಾದೇವಿಯ ಹೆಸರಿನ ಹಿಂದೆ ಒಂದು ವಿಶೇಷವಾದ ಪೌರಾಣಿಕ ಕಥೆಯಿದೆ. ಸೃಷ್ಟಿಯ ಆರಂಭದಲ್ಲಿ ಎಲ್ಲೆಡೆ ಕತ್ತಲೆ ಆವರಿಸಿತ್ತು. ಆಗ ದೇವಿಯ ದಿವ್ಯ ಮಂದಹಾಸದಿಂದ ಬ್ರಹ್ಮಾಂಡದಲ್ಲಿ ಬೆಳಕು ಮೂಡಿತು ಎಂದು ಪೌರಾಣಿಕ ಕಥೆಯಲ್ಲಿ ವಿವರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಗೀತೆ ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ.

ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮವಿದು ಸಂಗೀತ ಸುಧಾ. ದೇವಿಯ ಪೂಜೆಗೆ ಜೊತೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು, ಒಳ್ಳೆಯ ಆಲೋಚನೆಗಳನ್ನ ಬೆಳೆಸಿಕೊಳ್ಳುವುದು ಮತ್ತು ಇತರರ ಬದುಕಿಗೂ ಸಂತೋಷವನ್ನ ನೀಡುವುದು ಕೂಡ ಬಹಳ ಮುಖ್ಯವಾಗುತ್ತೆ. ಈಗ ಕೇಳಿ ಕಾರ್ಯಕ್ರಮ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮನಧ್ವನಿ 90.4 FM. ಕುಷ್ಮಾಂಡಾ ದೇವಿಯ ಕಥೆಯಲ್ಲಿ ನಮಗೆ ಸಿಗುವ ಒಂದು ಸುಂದರ ಸಂದೇಶ ಎಂದರೆ ಸಣ್ಣ ನಗುವು ಕೂಡ ಒಂದು ದೊಡ್ಡ ಬದಲಾವಣೆಯನ್ನ ಮಾಡಬಹುದು. ನಾವು ಯಾರಿಗಾದರೂ ಪ್ರೀತಿಯಿಂದ ಮಾತನಾಡಿಸಿದಾಗ, ಕಷ್ಟದಲ್ಲಿರುವವರಿಗೆ ಧೈರ್ಯ ತುಂಬಿದಾಗ, ನಿರಾಶೆಯಲ್ಲಿರುವವರಿಗೆ ಭರವಸೆಯನ್ನ ನೀಡಿದಾಗ ಅವರ ಬದುಕಿನಲ್ಲಿ ಸಂತೋಷದ ಬೆಳಕು ಮೂಡಬಹುದು. ಆದ್ದರಿಂದ ನಮ್ಮ ಮಾತು ಮತ್ತು ನಡವಳಿಕೆ ಇತರರಿಗೆ ನೆಮ್ಮದಿಯನ್ನ ನೀಡುವಂತಿರಲಿ ಎಂದು ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಕೇಳಿ

ಜಗನ್ಮಾತೆ ಕುಷ್ಮಾಂಡಾ ದೇವಿಯ ಕೃಪೆಯಿಂದ ನಮ್ಮೆಲ್ಲರ ಮನೆಗಳಲ್ಲಿ ಸುಖ, ಶಾಂತಿ, ಆರೋಗ್ಯ ಹಾಗೂ ಸಮೃದ್ಧಿ ನೆಲೆಸಿರಲಿ ಎಂದು ಹಾರೈಸ್ತಾ, ನಾಳೆ ನವರಾತ್ರಿಯ 5ನೆಯ ದಿನ ತಾಯಿ ಸ್ಕಂದ ಮಾತೆಯ ಮಹಿಮೆಯೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೇ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ, ತಿರ್ಲಾಪುರ್, ಮರಾಠ ಮಂಡಲ್ ಮಹಾವಿದ್ಯಾಲಯದಲ್ಲಿನ ಉಪನ್ಯಾಸಕಿ. ಇವತ್ತು ನಾನು ಬಸವಣ್ಣನವರ ಮತ್ತೊಂದು ವಚನವನ್ನು ತಮ್ಮೆದುರುಗಡೆ ತಂದಿದ್ದೇನೆ. ತನಗೆ ಮುನಿಯವರಿಗೆ ತಾ ಮುನಿಯಲೇ ಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮದೇವ. ಕೋಪದ ಪರಿಣಾಮಗಳನ್ನು ಕುರಿತು ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ತನಗೆ ಮುನಿಯವರಿಗೆ ತಾ ಮುನಿಯಲೇ ಕಯ್ಯ, ತನ್ನ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾರಾ ಅಂತ ಹೇಳಿ ಸುಮ್ಮನೆ ನಾನು ಯಾಕೆ ಅನಾವಶ್ಯಕವಾಗಿ ಬೇರೆಯವರ ಮೇಲೆ ಸಿಟ್ಟು ಮಾಡಿಕೊಳ್ಬೇಕು? ಅದರಿಂದ ತನಗೇನಾದರೂ ಪ್ರಯೋಜನ ಆಗುತ್ತಾ? ಖಂಡಿತ ಇಲ್ಲ. ಅದರ ಬದಲು ನಾವು ಸಿಟ್ಟು ಸಿಡವುಗಳಿಂದ ನೆಮ್ಮದಿಯನ್ನು ಕಳೆದುಕೊಂಡು

0: ಇದರಿಂದ ಎದುರಿದ್ದವರಿಗೆ ಅಸಹ್ಯ ಅನಿಸುತ್ತೆ. ಜೊತೆಗೆ ಇಂತಹ ಉದ್ರೇಕಕಾರಿ ಸಿಟ್ಟಿನ ಪ್ರಕ್ರಿಯೆಗಳು ಮನುಷ್ಯನ ನೆಮ್ಮದಿಯನ್ನು ಕೆಡಿಸೋದಲ್ಲದ ಅನೇಕ ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ತವೆ. ಏನ್ಪ ಇಷ್ಟು ವಯಸ್ಸಾಗೈತಿ, ವಯಸ್ಸಿಗೆ ತಕ್ಕಂಗೆ ಇವರು ನಡ್ಕೋಬಲ್ಲರಲ್ಲ ಅಂತ ಹೇಳಿ ಜನ ಮಾತಾಡ್ಕೋತಾರೆ, ಬೇಜಾರು ಮಾಡ್ಕೋತಾರೆ. ಹಾಗಾಗಿ ವಯಸ್ಸು ಮಾಗುತ್ತಾ ಹೋದಂತೆ ನಮ್ಮ ನಡೆ ನುಡಿಯು ಕೂಡ ಮಾಗುತ್ತಾ ಹೋಗಬೇಕು. ವಯಸ್ಸಿಗೆ ತಕ್ಕಂತೆ ಇರಬೇಕು ನಮ್ಮ ನಡೆ ಮತ್ತು ನುಡಿ ಎಂಬುದು ಅವರ ಅಭಿಮತ. ಇನ್ನೊಬ್ಬರ ಬಗ್ಗೆ ಒಳಗೊಳಗೆ ಕುದಿತಾ ಇರೋದು, ದ್ವೇಷ ಸಾಧಿಸೋದ್ರಿಂದ ತನ್ನಲ್ಲಿರುವಂಥ ಶ್ರೇಷ್ಠ ಧ್ಯಾನವನ್ನು ನಾವು ಅಪಮಾನಿಸಿಕೊಂಡಂಗೆ. ವಯಸ್ಸಿಗೆ ತಕ್ಕಂತೆ ಜ್ಞಾನವನ್ನು ಪಡೆದುಕೊಂಡು ಕೋಪತಾಪವನ್ನು ಸಹಿಸಿಕೊಂಡು ಸ್ಥಿತಪ್ರಜ್ಞೆಯನ್ನು ಹೊಂದಿರಬೇಕು. ಜೊತೆಗೆ ಕ್ಷಮಾಗುಣ ಹೊಂದುವಂಥದ್ದು ತುಂಬ ಅವಶ್ಯಕ. ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ನೋಡ್ರಿ, ನಮ್ಮ ಮನೆಯೊಳಗೆ ಬೆಂಕಿ ಹತ್ಕೋತು ಅಂತಂದ್ರೆ ಅದು ನಮ್ಮ ಮನೆ ಸುಡ್ತೈತಿ, ನಮ್ಮ ಮನೆಯಲ್ಲಿರುವಂತಹ ಅತ್ಯಮೂಲ್ಯವಾದ ಸಂಪತ್ತು ನಾಶ ಆಗ್ತೈತಿ. ನಮ್ಮ ಮನೆಗೆ ಬೆಂಕಿ ಹತ್ತಿದಾಗ ನೆರೆಮನೆಯವರು ಎಚ್ಚೆತ್ತುಕೊಂಡು ತಮ್ಮ ಮನೆಗೆ ಬೆಂಕಿ ಹತ್ಕೊಳ್ಳಾರ್ದಂಗೆ ಮುಂಜಾಗ್ರತೆ ವಹಿಸ್ತಾರೆ. ಹಂಗನೆ ನಮ್ಮ ದೇಹದಲ್ಲಿ ನಮ್ಮ ತನುವಿನಲ್ಲಿ ಕೋಪದ ಕಿಡಿಗಳು ಇದ್ವು ಅಂತಂದ್ರೆ ಇಡೀ ದೇಹದ ಮೇಲೆ ಅವು ಪರಿಣಾಮ ಮಾಡ್ತವೆ. ಅನೇಕ ಕಾಯಿಲೆ ಕಸಾಲೆಗಳಿಗೆ ನಾವು ಆಹ್ವಾನ ಕೊಟ್ಟು ಕರ್ಕೊಂಡಂಗೆ. ಆಗ ಕೋಪ ಮಾಡಿಕೊಂಡವಾಗ ಮಾತ್ರ ನಷ್ಟ ಉಂಟಾಗುತ್ತೆ, ಎದುರಿದ್ದವ್ರಿಗೆ ಏನೂ ಆಗೋದಿಲ್ಲ. ನಮ್ಮ ಮನಸ್ಸಿನೊಳಗೆ ನಾವು ಸಿಟ್ಟು ಮಾಡಿಕೊಂಡ್ರೆ ನಮಗೆ ತಾನೇ ಹಾನಿ. ಇಲ್ಲಿ ಮನೆಯೆಂದರೆ ಮನುಷ್ಯನ ದೇಹ. ದೇಹದಲ್ಲಿರುವ ತನು ಮತ್ತು ಮನದ ಕೋಪಗಳು ಯಾವ ರೀತಿ ಕೆಟ್ಟ ಪರಿಣಾಮ ಮಾಡ್ತಾವ? ಇಲ್ಲಿ ಎರಡೂ ಕೋಪಗಳನ್ನು ಬೆಂಕಿ ಹೋಲಿಸ್ತಾರೆ. ಬೆಂಕಿ ಯಾವ ರೀತಿ ಸುಟ್ಟು ಹಾಳು ಮಾಡ್ತದೆಯೋ ಅದೇ ರೀತಿ ಬೆಳೆಯಬೇಕಾದ ಮನುಜ ಇಂತಹ ಕೋಪಗಳಿಂದ ತಾನೇ ಹಾಳಾಗ್ತಾನೆ ಎನ್ನುವಂಥದ್ದು ಬಸವಣ್ಣನವರ ಅಭಿಪ್ರಾಯ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಎಪಿಸೋಡ್ನಲ್ಲಿ ಮನಸ್ಸನ್ನು ನಿಯಂತ್ರಿಸೋದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಂಡ್ವಿ. ಸೊ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದ್ರ ಅವಶ್ಯಕತೆ ಇದೆ, ಇಲ್ಲದಿದ್ದರೆ ಮನಸ್ಸು ನಮ್ಮ ಶತ್ರುವಾಗುತ್ತದೆ. ಎಷ್ಟೋ ಜನ ತಮ್ಮ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಆಗದೆ ಮಾನಸಿಕ ರೋಗಿಗಳಾಗಿ ಪರಿವರ್ತಿತರಾಗಿದ್ದು ಉಂಟು. ಅವರು ಖಿನ್ನತೆಗೊಳಗಾಗುತ್ತಾರೆ, ಆತಂಕ, ಒತ್ತಡ ಇದೆಲ್ಲವೂ ಮನಸ್ಸನ್ನು ನಾವು ನಿಗ್ರಹಿಸಲಿಕ್ಕೆ ಆಗದೇ ಇರುವುದರ ಪರಿಣಾಮವಾಗಿ ಆಗುವಂಥದ್ದು. ಸೊ ಮನಸ್ಸನ್ನು ನಾವು ನಿಗ್ರಹಿಸಿದರೆ, ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಅದು ನಮ್ಮ ಮಿತ್ರನಾಗುತ್ತದೆ. ಸೊ ಮಿತ್ರನಾದರೆ ನಮ್ಮ ಮನಸ್ಸು ಹೇಗೆ ನಮಗೆ ಅದು ನಿರ್ದೇಶನವನ್ನು ಕೊಡುತ್ತದೆ, ಅದು ನಾವು ಹೇಳಿದ ಹಾಗೆ ಕೇಳುತ್ತದೆ. ಬುದ್ಧಿಯ ಹತೋಟಿಯಲ್ಲಿರುತ್ತದೆ ಮನಸ್ಸು. ಸೊ ನಮಗೆ ಒಳ್ಳೆ ಒಳ್ಳೆ ಆಯ್ಕೆಗಳನ್ನು ಕೊಡ್ತಾ ಇರುತ್ತೆ ಜೀವನದಲ್ಲಿ. ಇಂದ್ರಿಯ ತೃಪ್ತಿಯ ಬಯಕೆಯಿಂದ ನಮ್ಮನ್ನು ದೂರ ಇಡುತ್ತದೆ. ಅತಿಯಾದ ಆಸೆಯಿಂದ, ಬಯಕೆಗಳಿಂದ ನಮ್ಮನ್ನು ದೂರ ಇಡುತ್ತದೆ. ಯಾಕೆಂದರೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಸರಿಯಾಗಿ ಅಂದರೆ ಬುದ್ಧಿ ಮನಸ್ಸಿಗೆ ನಿರ್ದೇಶನವನ್ನು ಕೊಡುತ್ತದೆ. ಸೊ ಇದರ ಪರಿಣಾಮ ನಾವು ಮುಕ್ತರಾಗುತ್ತೇವೆ, ನಮ್ಮ ಒಂದು ಉನ್ನತಿಯಾಗುತ್ತದೆ ಅಂತೇಳಿ. ಅದೇ ಮನಸ್ಸು ನಮ್ಮ ಶತ್ರುವಾದರೆ ಅದು ನಮಗೆ ಪಾಪ ಪೂರಿತ ಇಚ್ಛೆಗಳನ್ನು ತರ್ತಾ ಇರುತ್ತೆ ಮನಸ್ಸಿನಲ್ಲಿ. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯಗಳಂಥ ಎಲ್ಲ ಇಚ್ಛೆಗಳು ಒಂದರ ನಂತರ ಒಂದು ಬರ್ತಾ ಇರುತ್ತೆ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಆಗಲಿಲ್ಲ ಅಂದರೆ. ಇದರಿಂದ ನಾವು ಉದ್ವೇಗಕ್ಕೊಳಗಾಗ್ತೀವಿ, ಆತಂಕಕ್ಕೊಳಗಾಗುತ್ತೀವಿ. ಅದು ನಮ್ಮನ್ನು ಅಂದರೆ ಮಿಸ್ಗೈಡ್ ಮಾಡುತ್ತೆ. ಇಂದ್ರಿಯ ತೃಪ್ತಿಯ ಬಯಕೆಗಳ ಹಿಂದೆಯೇ ನಾವು ಓಡ್ತಾ ಇರ್ತೀವಿ ಒಂದರ ನಂತರ ಒಂದು. ಇದರ ಪರಿಣಾಮ ನಮ್ಮ ಪತನವಾಗುತ್ತದೆ, ನಾವು ಮತ್ತೆ ಬಂಧನಕ್ಕೆ ನಾವಿಲ್ಲಿ ಸಿಲುಕಿಕೊಳ್ಳುತ್ತೇವೆ.

ಆಗಲೇ ಪರಮಾತ್ಮನು ಮುಟ್ಟಿದಂತೆ, ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತಹ ಮನುಷ್ಯನಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನಾಪಮಾನಗಳು ಎಲ್ಲವೂ ಒಂದೇ. ಸೊ ಆದ್ದರಿಂದ ಮನಸ್ಸನ್ನು ಗೆದ್ದವನು ಸಮಚಿತ್ತನಾಗಿರುತ್ತಾನೆ, ಎಂತಹ ಸಂದರ್ಭದಲ್ಲೂ ಅವನು ವಿಚಲಿತನಾಗುವುದಿಲ್ಲ. ಸೊ ಈಗ ಭಗವಂತ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ. ಪ್ರತಿಯೊಂದು ಜೀವಿಯು ಭಗವಂತನ ಆಜ್ಞೆಯಂತೆ ನಡೆದುಕೊಳ್ಳಬೇಕೆಂಬುದೇ ಉದ್ದೇಶ. ಬಾಹ್ಯ ಮಾಯಾಶಕ್ತಿಯು ಮನಸ್ಸಿಗೆ ದಾರಿ ತಪ್ಪಿಸಿದಾಗ ಮನುಷ್ಯನು ಐಹಿಕ ಕಾರ್ಯಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಆದ್ದರಿಂದ ಯೋಗ ಪದ್ಧತಿಯಲ್ಲಿ ಯಾವುದಾದ್ರೂ ಒಂದರ ಮೂಲಕ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸುತ್ತಲೇ ಆತನು ಗುರಿಯನ್ನು ಮುಟ್ಟಿದ್ದಾನೆ ಎಂದು ಭಾವಿಸಬೇಕು. ಮನುಷ್ಯನು ಮೇಲಿನಿಂದ ಬಂದ ಅನುಜ್ಞೆಯಂತೆ ನಡೆದುಕೊಳ್ಳಬೇಕು. ಮನುಷ್ಯನ ಮನಸ್ಸು ಪರಾಪ್ರಕೃತಿಯಲ್ಲಿ ನೆಲೆಸಿದಾಗ ಭಗವಂತನ ಆಜ್ಞೆಯನ್ನು ಅನುಸರಿಸುವುದನ್ನು ಬಿಟ್ಟು ಆತನಿಗೆ ಬೇರೆ ಮಾರ್ಗವೇ ಇಲ್ಲ. ಮನಸ್ಸು ತನಗಿಂತ ಶ್ರೇಷ್ಠವಾದದ್ದರ ಅನುಜ್ಞೆಯನ್ನು ಒಪ್ಪಿಕೊಂಡು ಅದರಂತೆ ನಡೆಯಬೇಕು. ಮನಸ್ಸನ್ನು ನಿಯಂತ್ರಿಸುವುದರ ಪರಿಣಾಮವೆಂದರೆ ಮನುಷ್ಯನು ತಾನಾಗಿಯೇ ಪರಮಾತ್ಮನ ಪ್ರೇರಣೆಯಂತೆ ನಡೆಯುತ್ತಾನೆ. ಭಗವಂತನ ಪ್ರಜ್ಞೆಯಲ್ಲಿ ಇರುವವನು ಈ ದಿವ್ಯ ಸ್ಥಿತಿಯನ್ನು ಕೂಡಲೇ ಸಾಧಿಸುವುದರಿಂದ ದುಃಖ ಸುಖ, ಶೀತ ಉಷ್ಣ ಮೊದಲಾದ ಐಹಿಕ ಅಸ್ತಿತ್ವದ ದ್ವಂದ್ವಗಳು ಭಕ್ತನನ್ನು ಬಾಧಿಸಲಾರವು. ಈ ಸ್ಥಿತಿಯೇ ವಾಸ್ತವಿಕವಾದ ಸಮಾಧಿ ಅಥವಾ ಪರಮ ಪುರುಷನಲ್ಲಿ ತಲ್ಲೀನನಾಗುವುದು. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥು ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಾಲೋಷ್ಟ್ರಾಶ್ಮ ಕಾಂಚನಃ. ಒಬ್ಬ ಮನುಷ್ಯನು ತಾನು ಗಳಿಸಿದ ಜ್ಞಾನ ಮತ್ತು ಸಾಕ್ಷಾತ್ಕಾರಗಳಿಂದ ಸಂಪೂರ್ಣ ತೃಪ್ತಿಯನ್ನು ಪಡೆದಿದ್ದರೆ ಆತನು ಆತ್ಮ ಸಾಕ್ಷಾತ್ಕಾರದಲ್ಲಿ ಸ್ಥಿರವಾಗಿರುವನೆಂದು ಮತ್ತು ಯೋಗಿ ಎಂದು ಹೇಳುತ್ತಾರೆ. ಇಂತಹ ಮನುಷ್ಯನು ಸಮಾಧಿಯಲ್ಲಿದ್ದು ಇಂದ್ರಿಯಗಳನ್ನು ಗೆದ್ದಿರುತ್ತಾನೆ. ಮಣ್ಣಾಗಲಿ, ಕಲ್ಲಾಗಲಿ ಅಥವಾ ಚಿನ್ನವಾಗಲಿ, ಎಲ್ಲವನ್ನು ಆತನು ಒಂದೇ ರೀತಿಯಾಗಿ ಕಾಣುತ್ತಾನೆ. ಅವನಿಗೆ ಎಲ್ಲವೂ ಒಂದು ಜಡ ವಸ್ತುವಿನ ಥರ ಕಾಣುತ್ತದೆ ಈ ವಸ್ತುಗಳು. ಅವನು ನಿಜವಾಗ್ಲೂ ಅಂದರೆ ಜೀವನ ಅಂದರೆ ಏನು ಅನ್ನೋದನ್ನು ಅವನು ತಿಳಿದುಕೊಂಡಿರುತ್ತಾನೆ. ಸೊ ಈಗ ಪರಮಸತ್ಯದ ಸಾಕ್ಷಾತ್ಕಾರವಿಲ್ಲದ ಪುಸ್ತಕ ಜ್ಞಾನದಿಂದ ಪ್ರಯೋಜನವಿಲ್ಲ. ಸೊ ಇದನ್ನು ಹೀಗೆ ಹೇಳಲಾಗಿದೆ: ಅಥ ಶ್ರೀಕೃಷ್ಣ ನಾಮಾದಿ ನಾ ಭವೇತ್ ಗ್ರಾಹ್ಯಮಿಂದ್ರಿಯೇ ಸೇವೋನ್ಮುಖೇ ಹಿ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದಃ. ಐಹಿಕವಾಗಿ ಕಲುಷಿತಗೊಂಡ ತನ್ನ ಇಂದ್ರಿಯಗಳ ಮೂಲಕ ಯಾರು ಭಗವಂತನ ನಾಮ ರೂಪ ಗುಣ ಮತ್ತು ಲೀಲೆಗಳ ಆಧ್ಯಾತ್ಮಿಕ ಸ್ವಭಾವವನ್ನು ತಿಳಿಯಲಾರರು. ಭಗವಂತನ ದಿವ್ಯ ಸೇವೆಯಿಂದ ಮನುಷ್ಯನು ಆಧ್ಯಾತ್ಮಿಕದಲ್ಲಿ ಮಗ್ನನಾದಾಗ ಮಾತ್ರ ಭಗವಂತನ ಅಲೌಕಿಕ ನಾಮ ರೂಪ ಗುಣ ಮತ್ತು ಲೀಲೆಗಳು ಅವನ ಮುಂದೆ ತೆರೆದುಕೊಳ್ಳುತ್ತವೆ. ಸೊ ಈ ಭಗವದ್ಗೀತೆಯು ಕೃಷ್ಣ ಪ್ರಜ್ಞೆಯ ವಿಜ್ಞಾನ. ಐಹಿಕ ಪಾಂಡಿತ್ಯ ಮಾತ್ರದಿಂದಲೇ ಯಾರು ಕೃಷ್ಣ ಪ್ರಜ್ಞೆಯನ್ನು ಪಡೆಯಲಾರರು. ಪರಿಶುದ್ಧ ಪ್ರಜ್ಞೆಯಲ್ಲಿ ಇರುವವನ ಸಹವಾಸ ಭಾಗ್ಯವು ದೊರೆಯಬೇಕು. ಭಗವಂತನ ಪ್ರಜ್ಞೆ ಇರುವ ಮನುಷ್ಯನು ಭಗವಂತನ ಕೃಪೆಯಿಂದ ಸಾಕ್ಷಾತ್ಕೃತ ಜ್ಞಾನವನ್ನು ಪಡೆದಿದ್ದಾನೆ. ಏಕೆಂದರೆ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಅವನು ತೃಪ್ತನು. ಸಾಕ್ಷಾತ್ಕೃತ ಜ್ಞಾನದಿಂದ ಮನುಷ್ಯನು ಪರಿಪೂರ್ಣನಾಗುತ್ತಾನೆ. ಅಲೌಕಿಕ ಜ್ಞಾನದಿಂದ ಮನುಷ್ಯನು ತನ್ನ ದೃಢ ನಂಬಿಕೆಗಳಲ್ಲಿ ಅಚಲನಾಗಿರಬಹುದು. ಆದರೆ ಬರಿಯ ಪಾಂಡಿತ್ಯದಿಂದ ಮನುಷ್ಯನು ಭ್ರಮೆಗೆ ಒಳಗಾಗಬಹುದು. ಹೊರಗೆ ತೋರುವ ಪರಸ್ಪರ ದ್ವಂದ್ವಗಳಿಂದ ಗೊಂದಲಕ್ಕೆ ಒಳಗಾಗಬಹುದು. ಸಾಕ್ಷಾತ್ಕಾರ ಪಡೆದ ಆತ್ಮನಿಗೆ ಮಾತ್ರವೇ ವಾಸ್ತವವಾಗಿ ಸಂಯಮವು ಸಾಧ್ಯ. ಏಕೆಂದರೆ ಇಂತಹ ಮನುಷ್ಯನು ಭಗವಂತನಿಗೆ ಶರಣಾಗಿರುತ್ತಾನೆ. ಐಹಿಕ ಪಾಂಡಿತ್ಯದೊಂದಿಗೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿಲ್ಲದಿರುವುದರಿಂದ ಅವನು ದಿವ್ಯ ಸ್ಥಿತಿಯಲ್ಲಿರುತ್ತಾನೆ. ಐಹಿಕ ಪಾಂಡಿತ್ಯ ಮತ್ತು ಊಹಾತ್ಮಕ ಚಿಂತನೆ ಇತರರಿಗೆ ಬಂಗಾರಕ್ಕೆ ಸಮಾನ, ಆದರೆ ಈ ಮನುಷ್ಯನಿಗೆ ಅವು ಬರಿಯ ಕಲ್ಲಿನ ಚೂರುಗಳಿಗೆ ಸಮಾನವಾಗುತ್ತದೆ. ಯಾರು ಆಧ್ಯಾತ್ಮಿಕವಾಗಿ ಪರಿಪೂರ್ಣತೆಯನ್ನು ಪಡೆದಿರುತ್ತಾನೋ ಅವನಿಗೆ

0: ಪ್ರಾಮಾಣಿಕ ಹಿತೈಷಿಗಳು, ಪ್ರೀತಿಯ ಮಿತ್ರರು, ಉದಾಸೀನದಿಂದ ಇರುವವರು, ಮಧ್ಯವರ್ತಿಗಳು, ಅಸೂಯಾಪರರು, ಬಂಧುಗಳು, ಶತ್ರುಗಳು, ಪುಣ್ಯವಂತರು ಮತ್ತು ಪಾಪಿಗಳು ಎಲ್ಲರನ್ನು ಸಮಭಾವನೆಯಿಂದ ಮನುಷ್ಯನು ಕಾಣಬಲ್ಲವನಾದಾಗ ಆತನನ್ನು ಇನ್ನೂ ಮುಂದುವರಿದವನೆಂದು ಪರಿಗಣಿಸಲಾಗುತ್ತದೆ. ಸೊ ಇದಾದಮೇಲೆ ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಇರುವಂಥ ಮಾರ್ಗ ಯಾವುದು? ಸುಲಭವಾದ ಮಾರ್ಗ ಒಂದು ಯೋಗ, ಅಷ್ಟಾಂಗ ಯೋಗ ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಅಷ್ಟಾಂಗ ಯೋಗ ಅಂದರೆ ಏನು? ಈಗ ಯೋಗ ಅಂದರೆ ಏನು? ಸೊ ಯೋಗ ಅಂದರೆ ತುಂಬ ಜನರ ಮನಸ್ಸಿನಲ್ಲಿ ತಪ್ಪು ಅಭಿಪ್ರಾಯ ಇದೆ. ಕೇವಲ ಒಂದು ಆರೋಗ್ಯವಾಗಿ ನಾವು ನಮ್ಮನ್ನು ನಾವು ಇಟ್ಟುಕೊಳ್ಳೋದಕ್ಕೆ ಮಾಡುವಂತಹ ದೈಹಿಕ ವ್ಯಾಯಾಮ ಅಥವಾ ಆಯುಸ್ಸನ್ನು ವೃದ್ಧಿಸಲಿಕ್ಕೆ ಇರುವಂತಹ ಒಂದು ಅದಂದರೆ ಯೋಗ ಅನ್ನುವಂಥದ್ದು ಅದೊಂದು ಕಲೆ ಅಥವಾ ಉಸಿರಾಟದ ಒಂದು ಎಕ್ಸಸೈಸ್ ಅಂದರೆ ನಿಯಂತ್ರಣವನ್ನು ಮಾಡಿಕೊಳ್ಳೋದ್ರಿಂದ ಆರೋಗ್ಯವನ್ನು ವರ್ಧಿಸುವಂಥದ್ದು. ಇದೇ ಥರ ಜನರಲ್ಲಿ ಯೋಗದ ಬಗ್ಗೆ ಸರಿಯಾದ ಒಂದು ಕಲ್ಪನೆ ಇಲ್ಲ. ಯೋಗ ಅಂದರೆ ಏನು ಅನ್ನುವಂಥದ್ದು ಸರಿಯಾಗಿ ಗೊತ್ತಿಲ್ಲ. ಸೊ ಯೋಗ ಅಂದರೆ ಏನು ಅಂತ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಅಷ್ಟಾಂಗ ಯೋಗ ಅಂದರೆ ಏನು, ಇಲ್ಲಿ ಭಗವಂತ ವಿವರಿಸ್ತಾ ಇರುವಂಥದ್ದು ಅಷ್ಟಾಂಗ ಯೋಗದ ಮಾರ್ಗಗಳು ಮನಸ್ಸನ್ನು ನಿಯಂತ್ರಿಸೋದಕ್ಕೆ. ಸೊ ಅಷ್ಟಾಂಗ ಯೋಗ ಅಂದರೆ ಏನು? ಅಷ್ಟಾಂಗ ಯೋಗ ಅಂದರೆ 8 ಅಂಗಗಳನ್ನು ಅದು ಕನೆಕ್ಟ್ ಮಾಡುವಂಥ ಯೋಗ. ಯಾವುದೆಲ್ಲ ಅಷ್ಟಾಂಗ ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದಿಷ್ಟು ಸೇರಿ ಅಷ್ಟಾಂಗ ಯೋಗ ಆಗುತ್ತದೆ. ಸೊ ಯಮ ಅಂದರೆ ಹೇಗೆ ಬಾಹ್ಯವಾಗಿ ಶಿಸ್ತನ್ನು ತಂದುಕೊಳ್ಳುವಂಥದ್ದು, ನಿಯಮ ಅಂದರೆ ಆಂತರಿಕವಾಗಿ ನಾವು ಹೇಗೆ ಯಾವ ಥರ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಸೊ ನಾವು ಯಾವ ಥರ ಇರಬೇಕು ಅಂಥೇಳಿ ನಿಯಮ ಅಂದರೆ. ಆಸನ ಅಂದರೆ ನಾವು ಮಾಡುವಂಥ ವ್ಯಾಯಾಮಗಳು ಅಥವಾ ಪೋಶ್ಚರ್ಸ್, ಆಸನ ನಿಮಗೆ ಗೊತ್ತಿರ್ಬೋದು. ಪ್ರಾಣಾಯಾಮ ಅಂದರೆ ಉಸಿರಾಟದ ನಿಯಂತ್ರಣ, ಉಸಿರಾಟದ ಎಕ್ಸಸೈಸನ್ನು ಮಾಡುವಂಥದ್ದು. ಪ್ರತ್ಯಾಹಾರ ನಮ್ಮ ಇಂದ್ರಿಯಗಳನ್ನು ನಾವು ನಿಗ್ರಹ ಮಾಡುವಂಥದ್ದು. ಧಾರಣ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸುವಂಥದ್ದು. ಅದಾದಮೇಲೆ ಧ್ಯಾನ, ಧ್ಯಾನ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಧ್ಯಾನ ಮಾಡುವಂಥದ್ದು ಭಗವಂತನ ಮೇಲೆ. ಸಮಾಧಿ, ಸೊ ಭಗವಂತನ ಪ್ರಜ್ಞೆ ಜೊತೆ ನಮ್ಮ ಪ್ರಜ್ಞೆ ಒಂದಾಗುವಂಥದ್ದು, ಸಮಾಧಿ ಸ್ಥಿತಿ ಐಕ್ಯತೆ ಅನ್ನೋದನ್ನು ತೋರಿಸುತ್ತದೆ. ಸೊ ಈಗ ಅಷ್ಟಾಂಗ ಯೋಗದ ಪದ್ಧತಿಯನ್ನು ಇಲ್ಲಿ ಭಗವಂತ ಹೇಳ್ತಾರೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ. ಆದರೆ ಅಷ್ಟಾಂಗ ಯೋಗ ಪದ್ಧತಿ ಸುಲಭವಾಗಿ ಇದೆಯಾ? ಹೇಗೆ ಇದೆ ಅಷ್ಟಾಂಗ ಯೋಗ ಪದ್ಧತಿ ಅನ್ನೋದನ್ನು ನಾವು ನೋಡೋಣ. ಯೋಗಿಯು ತನ್ನ ದೇಹ, ಮನಸ್ಸು ಮತ್ತು ಆತ್ಮಗಳನ್ನು ಪರಮಪ್ರಭುವಿನ ಸಂಬಂಧದಲ್ಲಿ ಸದಾ ತೊಡಗಿಸಬೇಕು. ಆತನು ಏಕಾಂತದಲ್ಲಿ ವಾಸ ಮಾಡಬೇಕು ಮತ್ತು ಯಾವಾಗಲೂ ಎಚ್ಚರದಿಂದ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡಬೇಕು. ಆತನು ಬಯಕೆಗಳಿಂದ ಮತ್ತು ಸ್ವಾಧೀನತಾ ಭಾವದಿಂದ ಮುಕ್ತನಾಗಿರಬೇಕು. ಯೋಗಾಭ್ಯಾಸ ಮಾಡಲು ಏಕಾಂತವಾದ ಸ್ಥಳಕ್ಕೆ ಹೋಗಬೇಕು. ನೆಲದ ಮೇಲೆ ದರ್ಬಿಯನ್ನು ಇಟ್ಟು ಅದನ್ನು ಜಿಂಕೆಯ ಚರ್ಮ ಮತ್ತು ಮೃದುವಾದ ಬಟ್ಟೆಯಿಂದ ಮುಚ್ಚಬೇಕು. ಪೀಠವು ಬಹಳ ಎತ್ತರವಾಗಿಯೂ ಇರಬಾರದು, ಬಹಳ ತಗ್ಗಾಗಿಯೂ ಇರಬಾರದು ಮತ್ತು ಅದು ಪವಿತ್ರವಾದ ಸ್ಥಳದಲ್ಲಿ ಇರಬೇಕು. ಯೋಗಿಯು ಅದರ ಮೇಲೆ ದೃಢವಾಗಿ ಕುಳಿತು ತನ್ನ ಮನಸ್ಸನ್ನು, ಇಂದ್ರಿಯಗಳನ್ನು ಮತ್ತು ಕಾರ್ಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಿ ಹೃದಯವನ್ನು ಶುದ್ಧೀಕರಿಸಲು ಯೋಗಾಭ್ಯಾಸ ಮಾಡಬೇಕು. ದೇಹ, ಕುತ್ತಿಗೆ ಮತ್ತು ಶಿರಸ್ಸುಗಳನ್ನು ಒಂದು ಪಂಕ್ತಿಯಲ್ಲಿ ಸ್ಥಿರವಾಗಿರಿಸಿಕೊಂಡು ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಸಬೇಕು. ಪ್ರಶಾಂತಾತ್ಮನಾಗಿ, ನಿರ್ಭಯವಾಗಿ, ಬ್ರಹ್ಮಚಾರಿಯಾಗಿ ಹೃದಯದಲ್ಲಿ ನನ್ನನ್ನೇ ಧ್ಯಾನ ಮಾಡಬೇಕು ಮತ್ತು ನನ್ನನ್ನೇ ಜೀವನದ ಅಂತಿಮ ಗುರಿಯನ್ನಾಗಿ ಮಾಡಿಕೊಳ್ಳಬೇಕು. ಸೊ ಇದೆಲ್ಲ ಯೋಗದ ಪದ್ಧತಿಯನ್ನು ಇಲ್ಲಿ ಶ್ರೀಕೃಷ್ಣ ವಿವರಿಸ್ತಾ ಇದ್ದಾರೆ. ಹೀಗೆ ದೇಹ, ಮನಸ್ಸು ಮತ್ತು ಕಾರ್ಯಗಳ ನಿರಂತರ ನಿಯಂತ್ರಣವನ್ನು ಅಭ್ಯಾಸ ಮಾಡುತ್ತಾ ಯೋಗಿಯು ತನ್ನ ಮನಸ್ಸನ್ನು ನಿಯತಗೊಳಿಸಿಕೊಂಡು ಭಗವಂತನ ರಾಜ್ಯವನ್ನು ಅಹಿಕ ಅಸ್ತಿತ್ವದ ಅಂತ್ಯದ ಮೂಲಕ ಪಡೆಯುತ್ತಾನೆ. ಸೊ ಮನುಷ್ಯನು ಅತಿ ಹೆಚ್ಚಾಗಿ ತಿಂದರೂ ಅಥವಾ ಅತಿ ಸ್ವಲ್ಪ ತಿಂದರೂ, ಅತಿ ಹೆಚ್ಚಾಗಿ ನಿದ್ದೆ ಮಾಡಿದರೂ ಅಥವಾ ತಕ್ಕಷ್ಟು ನಿದ್ದೆ ಮಾಡದಿದ್ದರೂ ಯೋಗಿ ಆಗಲು ಸಾಧ್ಯವಿಲ್ಲ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಆಹಾರ, ನಿದ್ರೆ, ವಿಹಾರ ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ನಿಯಂತ್ರಿತನಾದವನಿಗೆ ಯೋಗ ಪದ್ಧತಿಯ ಅಭ್ಯಾಸವು ಎಲ್ಲ ಐಹಿಕ ದುಃಖಗಳನ್ನು ಕಡಿಮೆ ಮಾಡಬಲ್ಲದು. ಸೊ ಇಲ್ಲಿ ಭಗವಂತ ಅಷ್ಟಾಂಗ ಯೋಗದ ಪದ್ಧತಿಯನ್ನು ಹೇಳ್ತಾ ನಿಯಮ ಅಂದರೆ ಏನು, ಹೇಗೆ ಯುಕ್ತಾಹಾರ ವಿಹಾರಸ್ಯ, ಸೊ ನಾವು ತಿನ್ನುವಂಥ ಆಹಾರ, ನಿದ್ರೆ, ವಿಹಾರ ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ಕೂಡ ನಾವು ಪ್ರತಿಯೊಂದನ್ನು ಅಂದರೆ ಮಿತವಾಗಿ ಇರುವಂಥದ್ದು, ಅತಿಯಾಗಿ ತಿನ್ನದಿರುವಂಥದ್ದು, ಅತಿ ಕಡಿಮೆ ತಿನ್ನದಿರುವಂಥದ್ದು, ನಿದ್ರೆ ಕೂಡ ಅಷ್ಟೇ. ಸೊ ಹೇಳಲಾಗುತ್ತೆ ರಾತ್ರಿ 9:30 ಬೆಳಿಗ್ಗೆ 4 ಗಂಟೆವರೆಗಿನ ನಿದ್ರೆ ತುಂಬ ಒಳ್ಳೆಯ ನಿದ್ರೆ, ಅದು ಮನುಷ್ಯನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಈ ನಿದ್ರೆ ಆಧ್ಯಾತ್ಮಿಕ ಉನ್ನತಿ ಆಗುತ್ತದೆ, ಯಾಕೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಮ್ಮ ಆರೋಗ್ಯಕ್ಕೆ ಒಂದು ಉತ್ತಮವಾಗಿರುವಂತಹ ಒಂದು ಅಂಶ ವಾತಾವರಣದಲ್ಲಿ ಕೂಡ ಇರುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಯಾರು ಏಳುತ್ತಾರೋ ಅವರ ಪುಣ್ಯ ಕೂಡ ಕ್ಷೀಣಿಸುವುದಿಲ್ಲ ಅಂತ ಹೇಳಲಾಗುತ್ತೆ. ಆದ್ದರಿಂದ ನಿದ್ರೆ ಕೂಡ ಅದೇ ಥರ, ವಿಹಾರ ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ಕೂಡ ನಾವು ನಿಯಂತ್ರಿತರಾದರೆ ಸೊ ಇದು ತುಂಬ ಒಳ್ಳೆಯ ಪದ್ಧತಿ. ಇದು ಅವನಿಗೆ ಎಲ್ಲ ಐಹಿಕ ದುಃಖಗಳನ್ನು ಕಡಿಮೆ ಮಾಡಬಲ್ಲದು ಅನ್ನೋದನ್ನು ಶ್ರೀಕೃಷ್ಣ ವಿವರಿಸುತ್ತಾರೆ. ಅಷ್ಟಾಂಗ ಯೋಗದ ಹೆಚ್ಚಿನ ವಿವರಗಳನ್ನು ನಾವು ನಾಳಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ತೆ.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಕೆಎಲ್ಇ ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ, 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿಯ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿಯ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ

0: You were listening to KLE Ayurveda Health Guide on KLE's Venudvani 90.4 FM. Keep listening to Venudvani 90.4 FM, KLE Kanasu.
1: Vande Piyushadayakam.
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
3: ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ. ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾರ್ಡ್ ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ,

ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ. ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣಗಢ ಗಿಲ್ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಬಂದಾವತ್ತು ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮಧು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆಯ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ. ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಕಾರಣದ ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ನವರಾತ್ರಿಯ ಪವಿತ್ರ ದಿನಗಳಲ್ಲಿ ನವ ದುರ್ಗೆಯ ಒಂದೊಂದು ರೂಪವನ್ನ ಆರಾಧಿಸುತ್ತಾ ತಾಯಿಯ ಮಹಿಮೆಯನ್ನ ತಿಳಿದುಕೊಳ್ತಾ ಇದ್ದೇವೆ. ಇಂದು ನವರಾತ್ರಿಯ ನಾಲ್ಕನೆಯ ದಿನ. ಈ ದಿನ ಆರಾಧಿಸುವ ದೇವಿಯ ರೂಪ ಕುಷ್ಮಾಂಡಾದೇವಿ. ಹಾಗಾದರೆ ಕುಷ್ಮಾಂಡಾದೇವಿಯ ರೂಪ ಹೇಗಿದೆ? ಆಕೆಯ ಹೆಸರಿನ ಹಿಂದಿರುವ ಅರ್ಥವೇನು? ನವರಾತ್ರಿಯ ನಾಲ್ಕನೆಯ ದಿನದಂದು ತಾಯಿಯನ್ನು ಆರಾಧಿಸುವುದರ ವಿಶೇಷತೆಗಳೇನು? ಈ ಎಲ್ಲ ವಿಚಾರವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಲಿಂಗಾಯತ ಮಹಿಳಾ ಸಮಾಜದ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಶ್ರೀದೇವಿ ಅಂಟಿನವರು.
1: ನನ್ನ ಹೆಸರು ಶ್ರೀದೇವಿ ರಾಜಶೇಖರ್ ಅಂಟಿನ್. ನಾನು ಈಗ ಲಿಂಗಾಯತ ಮಹಿಳಾ ಸಮಾಜದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ, ನಮಸ್ತುಸೇ ನಮಸ್ತಸೇ ನಮಸ್ತಸೇ ನಮೋ ನಮಃ. ದಸರಾ ಕರ್ನಾಟಕದ

ಈಗ ನವರಾತ್ರಿ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ದೇವಿ ಒಂಬತ್ತು ರೂಪಗಳು ನೆನಪಾಗುತ್ತವೆ. ಒಂಬತ್ತು ದಿನವೂ ಒಂದೊಂದು ರೂಪವನ್ನು ಆರಾಧಿಸುತ್ತೇವೆ. ಆ ಒಂಬತ್ತು ರೂಪಗಳಲ್ಲಿ ನಾಲ್ಕನೇ ದಿನ ಆರಾಧಿಸುವ ತಾಯಿ ಕುಷ್ಮಾಂಡ ದೇವಿ. ಕುಷ್ಮಾಂಡ ದೇವಿ ಅಂದರೆ ಯಾರು? ಅವರ ವಿಶೇಷತೆ ಏನು? ಅವರನ್ನು ಯಾಕೆ ನವರಾತ್ರಿಯ ನಾಲ್ಕನೇ ದಿನ ಪೂಜೆ ಮಾಡುತ್ತಾರೆ? ಅವರ ಆರಾಧನೆಯಿಂದ ನಮಗೆ ಸಿಗುವ ಸಂದೇಶ ಏನು? ಈ ವಿಷಯವಾಗಿ ಇವತ್ತು ನಾನು ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ. ಈಗ ದೇವಿ ಸ್ತುತಿ ಅಂಬ

ಓಂ ಪುರಾಣಗಳಿ ಕುಷ್ಮಾಂಡ ದೇವಿಯ ಬಗ್ಗೆ ಒಂದು ಬಹಳ ಸುಂದರವಾದ ವಿಚಾರವಿದೆ. ಸೃಷ್ಟಿಯ ಆರಂಭದಲ್ಲಿ ಎಲ್ಲೆಡೆ ಕತ್ತಲೆ ಇತ್ತು. ಆಗ ಆದಿಶಕ್ತಿ ತನ್ನ ಒಂದು ಸಣ್ಣ ನಗುವಿನಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಎನ್ನುವ ನಂಬಿಕೆ ಇದೆ. ಅದಕ್ಕಾಗಿಯೇ ತಾಯಿಯನ್ನು ಕುಷ್ಮಾಂಡ ಎಂದು ಕರೆಯಲಾಗುತ್ತದೆ. ಅಂದರೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಶಕ್ತಿ ಎನ್ನುವ ಅರ್ಥ. ನೋಡಿ, ಒಂದು ಸಣ್ಣ ನಗುವಿನಿಂದ ಬ್ರಹ್ಮಾಂಡವೇ ಸೃಷ್ಟಿಯಾಯಿತು ಅನ್ನೋ ಕಲ್ಪನೆಯೇ ಎಷ್ಟೋ ಅದ್ಭುತವಾಗಿದೆ ಅಲ್ವಾ? ಇದರಲ್ಲಿ ನಮಗೆ ಒಂದು ಒಳ್ಳೆಯ ಸಂದೇಶವೂ ಇದೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗುತ್ತವೆ, ಎಲ್ಲವೂ ಕತ್ತಲೆಯಂತಿದೆ ಅನಿಸುತ್ತದೆ. ಆದರೆ ಆ ಸಮಯದಲ್ಲಿ ಒಂದು ಸಣ್ಣ ಒಳ್ಳೆಯ ಆಲೋಚನೆ, ಒಂದು ಸಣ್ಣ ಧೈರ್ಯದ ಮಾತು, ಒಂದು ಸಣ್ಣ ಪ್ರಯತ್ನ ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. ಕುಷ್ಮಾಂಡ ದೇವಿಯ ಕಥೆ ನಮಗೆ ಇದೇ ಸಕಾರಾತ್ಮಕತೆಯನ್ನು ನೆನಪಿಸುತ್ತದೆ. ಇನ್ನು ತಾಯಿಯ ಸ್ವರೂಪ ನೋಡಿದರೆ ಸಾಮಾನ್ಯವಾಗಿ ಕುಷ್ಮಾಂಡ ದೇವಿಯನ್ನು 8 ಕೈಗಳು ಹೊಂದಿರುವ ದೇವಿಯಾಗಿ ಚಿತ್ರಿಸಲಾಗುತ್ತದೆ. ಹಾಗಾಗಿ ಆಕೆಯನ್ನು ಅಷ್ಟಭುಜಾ ದೇವಿ ಎಂದು ಕರೆಯುತ್ತಾರೆ. ತಾಯಿಯ ಕೈಗಳಲ್ಲಿ ವಿವಿಧ ಆಯುಧಗಳು, ಕಮಲ, ಜಪಮಾಲೆ, ಅಮೃತ ಕಲಶ ಮೊದಲಾದವುಗಳನ್ನು ಕಾಣಬಹುದು. ಇವು ಕೇವಲ ಅಲಂಕಾರಕ್ಕಾಗಿ ಇರುವ ವಸ್ತುಗಳಲ್ಲ, ಪ್ರತಿಯೊಂದರ ಹಿಂದೆಯೂ ಒಂದು ಅರ್ಥ ಇದೆ. ಆಯುಧಗಳು ಅಂದರೆ ಕೆಟ್ಟದ್ದನ್ನು ಎದುರಿಸುವ ಶಕ್ತಿ, ಕಮಲ ಅಂದರೆ ಪರಿಶುದ್ಧತೆ, ಜಪಮಾಲೆ ಅಂದರೆ ಜ್ಞಾನ ಮತ್ತು ಏಕಾಗ್ರತೆ, ಅಮೃತ ಕಲಶ ಅಂದರೆ ಜೀವನದ ಮತ್ತು

ಆರೋಗ್ಯದ ಸಂಕೇತ. ಅಂದರೆ ತಾಯಿಯ ರೂಪವನ್ನು ನೋಡಿದಾಗಲೇ ಜೀವನಕ್ಕೆ ಬೇಕಾದ ಎಷ್ಟೋ ವಿಷಯಗಳು ನಾವು ಕಲಿಯಬಹುದು. ಆಕೆ ವಾಹನ ಸಿಂಹ. ಸಿಂಹ ಅಂದರೆ ಧೈರ್ಯ ಮತ್ತು ಶೌರ್ಯದ ಸಂಕೇತ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಹೆದರದೆ ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ಅನ್ನೋ ಸಂದೇಶವನ್ನು ಇಂದು ಕೊಡುತ್ತದೆ. ನಮ್ಮ ಬದುಕಿನಲ್ಲೂ ಎಷ್ಟೋ ರೀತಿಯ ಭಯಗಳು ಇರುತ್ತವೆ. ನಾಳೆ ಏನಾಗಬಹುದು ಅನ್ನೋ ಭಯ, ಆರೋಗ್ಯದ ಭಯ, ಮಕ್ಕಳ ಭವಿಷ್ಯದ ಚಿಂತೆ, ಉದ್ಯೋಗದ ಬಗ್ಗೆ ಚಿಂತೆ, ಸಂಬಂಧಗಳ ಆತಂಕ. ಆದರೆ ಭಯದಿಂದ ಸಮಸ್ಯೆಗಳು ದೂರವಾಗುವುದಿಲ್ಲ. ಅದನ್ನು ಎದುರಿಸುವ ಧೈರ್ಯ ಬೇಕು. ಆ ಧೈರ್ಯವನ್ನು ಕುಷ್ಮಾಂಡ ದೇವಿಯ ರೂಪ ನಮಗೆ ನೆನಪಿಸುತ್ತದೆ. ಈಗ ದೇವಿಯ ಒಂದು ಹಾಡು. ಶ್ರೀ ಮಾತಾ ಪಾಲಿಸು ದೇವಿಯೇ ಜಗ

0: ತಾಯಿಯೇ. ನವರಾತ್ರಿಯ ನಾಲ್ಕನೇ ದಿನ ತಾಯಿಯನ್ನು ಭಕ್ತಿಯಿಂದ ಪೂಜೆ ಮಾಡುತ್ತಾರೆ. ವಿವಿಧ ಕಡೆಗಳಲ್ಲಿ ತಮ್ಮ ತಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ನೈವೇದ್ಯಗಳನ್ನು ಅರ್ಪಿಸುತ್ತಾರೆ. ಕೆಲವು ಕಡೆಯಲ್ಲಿ ಕುಂಬಳಕಾಯಿ ಸೇರಿದಂತೆ ವಿಶೇಷ ನೈವೇದ್ಯವನ್ನು ಅರ್ಪಿಸುವ ಪದ್ಧತಿಯೂ ಇದೆ. ಆದರೆ ಪೂಜೆಯ ವಿಧಾನಕ್ಕಿಂತ ಮುಖ್ಯವಾದದ್ದು ಭಕ್ತಿಯ ಮನಸ್ಸು. ನಾವು ದೇವಿಗೆ ಏನು ಕೊಟ್ಟೆವು ಅನ್ನೋದಕ್ಕಿಂತ ದೇವಿಯನ್ನು ನೆನೆಯುವಾಗ ನಮ್ಮ ಮನಸ್ಸಿನಲ್ಲಿ ಎಷ್ಟು ಶುದ್ಧತೆ ಇದೆ ಅನ್ನೋದು ಮುಖ್ಯ. ಇದು ಇಂದಿನ ಜೀವನದಲ್ಲಿ ತುಂಬಾ ಸಂಬಂಧಪಟ್ಟ ವಿಚಾರ. ನಾವು ದಿನನಿತ್ಯದ ಕೆಲಸದಲ್ಲಿ ಎಷ್ಟು ಬ್ಯುಸಿಯಾಗಿದ್ದೇವೆ ಅಂದರೆ ನಮ್ಮ ಮನಸ್ಸಿನ ಕಡೆ ಗಮನ ಕೊಡೋಕ್ಕೆ ಕೂಡ ಸಮಯ ಇರುವುದಿಲ್ಲ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಓಡಾಟವೇ ಓಡಾಟ. ಅಂತಹ ಸಮಯದಲ್ಲಿ ನವರಾತ್ರಿ ನಮಗೆ ಸ್ವಲ್ಪ ನಿಲ್ಲುವ ಅವಕಾಶ ಕೊಡುತ್ತದೆ. ನಾವು ಹೇಗೆ ಬದುಕುತ್ತಿದ್ದೇವೆ, ನಮ್ಮ ಮನಸ್ಸಿನಲ್ಲಿ ಏನಿದೆ, ನಾವು ಯಾರಿಗಾದರೂ ನೋವು ಕೊಟ್ಟಿದ್ದೇವಾ, ನಮ್ಮಿಂದ ಯಾರಿಗಾದರೂ ಒಳ್ಳೆಯದಾಗಿದೆಯಾ ಅಂತ ನಮ್ಮನ್ನೇ ನಾವು ಕೇಳಿಕೊಳ್ಳುವ ಸಮಯವೂ ಆಗಬಹುದು. ಕುಷ್ಮಾಂಡ ದೇವಿಯ ಇನ್ನೊಂದು ವಿಶೇಷತೆ ಅಂದರೆ ಆಕೆಯನ್ನು ಜೀವಶಕ್ತಿ ಮತ್ತು ಸೃಜನ ಶಕ್ತಿಯ ರೂಪವಾಗಿ ನೋಡಲಾಗುತ್ತದೆ. ನಮ್ಮೊಳಗೆ ಹೊಸದನ್ನು ಸೃಷ್ಟಿಸುವ ಶಕ್ತಿ ಇದೆ. ಒಂದು ಒಳ್ಳೆಯ ಆಲೋಚನೆಯನ್ನು ಹುಟ್ಟಿಸಬಹುದು, ಒಂದು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು, ತಪ್ಪುಗಳಿಂದ ಕಲಿತು ಮತ್ತೆ ಜೀವನವನ್ನು ಕಟ್ಟಿಕೊಳ್ಳಬಹುದು. ಹಾಗಾಗಿ ನನಗೆ ಆಗುವುದಿಲ್ಲ ಅಂತ ನಾವು ಮೊದಲೇ ನಿರ್ಧರಿಸಿಕೊಳ್ಳಬಾರದು. ಜೀವನದಲ್ಲಿ ಎಷ್ಟೋ ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿಯೇ ನಮ್ಮೊಳಗಿದೆ. ಕುಷ್ಮಾಂಡ ದೇವಿಯ ಕಥೆಯನ್ನು ಕೇಳಿದಾಗ ನನಗೆ ಅನಿಸುವುದು ಒಂದು ಸುಂದರವಾದ ಮಾತು ಇದೆ. ಬೆಳಕು ಹೊರಗಿನಿಂದ ಮಾತ್ರ ಬರಬೇಕೆಂದಿಲ್ಲ, ಕೆಲವೊಮ್ಮೆ ನಮ್ಮೊಳಗಿನಿಂದಲೇ ಬೆಳಕು ಹುಟ್ಟಬೇಕು. ನಮ್ಮ ಒಂದು ನಗು ಮತ್ತೊಬ್ಬರ ದಿನವನ್ನು ಸುಂದರ ಮಾಡಬಹುದು. ನಮ್ಮ ಒಂದು ಒಳ್ಳೆಯ ಮಾತು ಯಾರಾದರೂ ಕಳೆದುಕೊಂಡ ಆತ್ಮವಿಶ್ವಾಸವನ್ನು ಮರಳಿ ಕೊಡಬಹುದು. ನಮ್ಮ ಒಂದು ಸಣ್ಣ ಸಹಾಯ ಇನ್ನೊಬ್ಬರ ದೊಡ್ಡ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಹಾಗಾಗಿ ಈ ನವರಾತ್ರಿಯಲ್ಲಿ ದೇವಿಗೆ ದೀಪ ಹಚ್ಚುವ ಜೊತೆಗೆ ನಮ್ಮೊಳಗೂ ಒಂದು ದೀಪ ಹಚ್ಚಿಕೊಳ್ಳೋಣ. ಕೋಪದ ಬದಲು ಪ್ರೀತಿ, ದ್ವೇಷದ ಬದಲು ಕ್ಷಮೆ ಇರಲಿ, ನಿರಾಶೆಯ ಬದಲು ಭರವಸೆ ಇರಲಿ, ಭಯದ ಬದಲು ಧೈರ್ಯ ಇರಲಿ. ಮಾತಿನಲ್ಲಿ ಮಾತ್ರವಲ್ಲ, ನಮ್ಮ ನಡೆ ನುಡಿಯಲ್ಲೂ ಒಳ್ಳೆತನ ಇರಲಿ. ಅದೇ ದೇವಿಯ ಆರಾಧನೆ ನಿಜವಾದ ಅರ್ಥ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮನೆಗಳಲ್ಲಿ ದೇವಿಯ ಪೂಜೆ ನಡೆಯಲಿ, ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಗಳಲ್ಲಿ ಸಂತೋಷದ ವಾತಾವರಣ ಇರಲಿ, ದೇವಿಯ ಮುಂದೆ ದೀಪ ಬೆಳಗಲಿ, ಜೊತೆಗೆ ನಮ್ಮ ಮನಸ್ಸಿನಲ್ಲೂ ಪ್ರೀತಿಯ ದೀಪ ಬೆಳಗಲಿ. ನಾವು ದೇವಿಗೆ ಹೂ ಅರ್ಪಿಸುತ್ತೇವೆ, ಹಾಗೆಯೇ ನಮ್ಮ ಸಂಬಂಧಗಳಲ್ಲೂ ಪ್ರೀತಿಯ ಹೂ ಅರಳಲಿ. ಈ ನವರಾತ್ರಿಯ ಸಂದರ್ಭದಲ್ಲಿ ಕುಷ್ಮಾಂಡ ದೇವಿಯನ್ನು ಭಕ್ತಿಯಿಂದ ಸ್ಮರಿಸುತ್ತಾ ತಾಯಿಯ ಆಶೀರ್ವಾದದಿಂದ ಎಲ್ಲರ ಜೀವನದಲ್ಲಿಯೂ ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ಸಮೃದ್ಧಿ ತುಂಬಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಬದುಕಿನಲ್ಲಿ ಎಷ್ಟೇ ಕತ್ತಲೆ ಬಂದರೂ ಅದನ್ನು ದೂರುವ ಒಂದು ಸಣ್ಣ ಬೆಳಕನ್ನು ನಾವೇ ಆಗೋಣ. ನಮ್ಮಿಂದ ಇನ್ನೊಬ್ಬರ ಬದುಕಿಗೆ ಸ್ವಲ್ಪ ಸಂತೋಷ ಸಿಗಲಿ. ನಮ್ಮ ಮಾತಿನಿಂದ ಯಾರಿಗಾದರೂ ಧೈರ್ಯ ಬರಲಿ. ನಮ್ಮ ನಗುವಿನಿಂದ ಯಾರಿಗಾದರೂ ನಗುವಂತಾಗಲಿ. ತಾಯಿ ಕುಷ್ಮಾಂಡ ನಮ್ಮೊಳಗಿನ ಆ ಬೆಳಕನ್ನು, ಆ ಧೈರ್ಯವನ್ನು, ಆ ಒಳ್ಳೆತನವನ್ನು ಸದಾ ನೀಡಲಿ ಅಂತ ಪ್ರಾರ್ಥಿಸುತ್ತಾ ಈ ನವರಾತ್ರಿ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲ ನಾಡ ಜನತೆಗೆ ಸುಖ ಸಮೃದ್ಧಿ, ಆರೋಗ್ಯ ಭಾಗ್ಯ ಹಾಗೂ ನಮ್ಮ ಬೆನ್ನೆಲುಬಾದ ರೈತ ಬಾಂಧವರಿಗೆ ತಾಯಿ ಚಾಮುಂಡೇಶ್ವರಿ ಮಳೆ ಬೆಳೆ ಕೊಟ್ಟು ದೇವಿ ಚಾಮುಂಡೇಶ್ವರಿಯ ಕೃಪಾ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ಶರಣು ಶರಣಾರ್ಥಿ.
1: ಇದುವರೆಗೂ ಪ್ರಸಾರವಾಯಿತು ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕುಷ್ಮಾಂಡ ತಾಯಿಯ ಮಹಿಮೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಲಿಂಗಾಯತ ಮಹಿಳಾ ಸಮಾಜದ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಶ್ರೀದೇವಿ ಅಂಟಿನವರು. ತಾಯಿ ಕುಷ್ಮಾಂಡಾದೇವಿಯ ಆಶೀರ್ವಾದದಿಂದ ಎಲ್ಲರ ಬದುಕಿನಲ್ಲೂ ಆರೋಗ್ಯ, ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತಾ ನಾಳೆ ನವ ದುರ್ಗೆಯ ಮತ್ತೊಂದು ರೂಪ ಹಾಗೂ ಮಹಿಮೆಯೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
2: ಕಾರಣದ ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆಯ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
3: आरोग्य क्षेत्रात आपले भविष्य घडवू इच्छिणाऱ्या सर्व विद्यार्थ्यांसाठी एक सुवर्ण संधी केले अकॅडमी ऑफ हायर एज्युकेशन अँड रिसर्च बेळगावी अंतर्गत असलेल्या स्कूल ऑफ पब्लिक हेल्थ तर्फे इंटिग्रेटेड BPH प्लस MPH हा 5 वर्षांचा अभ्यासक्रम उपलब्ध आहे. विज्ञान वाणिज्य किंवा कला शाखेतून पूर्व विद्यापीठ शिक्षण पूर्ण केलेल्या विद्यार्थ्यांना या अभ्यासक्रमासाठी प्रवेश घेता येईल. तसेच डिप्लोमा पूर्ण केलेल्या विद्यार्थ्यांना थेट दुसऱ्या वर्षात प्रवेशाची संधी उपलब्ध. पदवीधर विद्यार्थ्यांसाठी 2 वर्षाचा मास्टर ऑफ पब्लिक हेल्थ अर्थात MPH अभ्यासक्रमही उपलब्ध आहे. NASC कडून A+ मानांकन प्राप्त विद्यापीठात जागतिक दर्जाच्या पायाभूत सुविधा, अनुभवी व बहुविषयक प्राध्यापक वर्ग आणि समुदायाशी निगडीत शिक्षणाचा लाभ घ्या. काहेर हेल्थ अँड डेमोग्राफिक सर्वेलन्स साईटच्या माध्यमातून प्रत्यक्ष अनुभव मिळवा. तसेच थॉमस जेफरसन युनिव्हर्सिटी अमेरिका, उमेया युनिव्हर्सिटी स्वीडन, PHFI कॅम्पबेल साऊथ एशिया आणि इतर अनेक राष्ट्रीय व आंतरराष्ट्रीय संस्थांबरोबरच्या सहकार्याचा लाभ घ्या. NIH, ICMR आणि UNSW ऑस्ट्रेलिया यासारख्या संस्थांच्या सहाय्याने राबवण्यात येणाऱ्या संशोधन प्रकल्पांमध्ये सहभागी होण्याची संधीही उपलब्ध. सरकारी विभाग, सार्वजनिक आरोग्य संस्था, संशोधन क्षेत्र, स्वयंसेवी संस्था आणि आरोग्य व्यवस्थापन अशा अनेक क्षेत्रात उज्ज्वल करिअरच्या संधी तुमची वाट पाहत आहेत. मग वाट कसली पाहताय? आजच ऑनलाईन अर्ज करा kaher.edu.in. अधिक माहितीसाठी भेट द्या काहेर GNMC कॅम्पस, नेहरू नगर, बेळगावी. फोन नंबर 08312444444, एक्सटेन्शन 4327.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: யாரோ யோனோ, யாரோ யோனோ, யாரோ யோனோ.
1: Alright, Shubhodaya Preetiya Snehithare, Namaskar, Namaskar, Namaskar. Kelta idira Venu Thuni, Edu 90.4 FM KLE Kanasu Belagavya Mottamodala Radio Kendra, Nimmondige Nanu Manjunath Pai, Edu Varshada 10ನೇ ತಿಂಗಳಿನ 14ನೇ ದಿನ ನೋಡಿ ಆತ್ಮೀಯರೇ, ಅಕ್ಟೋಬರ್ ತಿಂಗಳು ಪ್ರಾರಂಭವಾಗಿ 14 ದಿನ ಮುಗಿದೋಯ್ತು. ಬಹಳ ಶೀಘ್ರದಲ್ಲಿ ದಿನಗಳು ಹೋಗ್ತಾ ಇದೆ. ಅಂಥ ಸಂದರ್ಭಗಳಲ್ಲಿ ವೇಣುಧ್ವನಿಯ ಮಸ್ತ್ ಮಸ್ತ್ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ತಮ್ಮ ಈಗಿನ ಕ್ಷಣ ಸುಖಮಯವಾಗಿ ಖುಷಿಯಿಂದ ಆನಂದದಿಂದ ಕಳೀರಿ. ಇದು ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರರಂಗದ ನಿಮ್ಮ ಶಾಲೆಗಳ ಸ್ಪೆಷಲ್ ಕಾರ್ಯಕ್ರಮ. ಅಂದರೆ ನೀವು ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಗೀತೆಗಳು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ. ಬಂದ ಬಂದ ಬಂದ ಮಂಜುನಾಥ ಬಂದ ಗಂಟೆ ಬಾರಿಸ್ಕೋತ. ಮಂಜುನಾಥ ಗಂಟಿ ಗಂಟಿ ಬಾರಿಸ್ಕೊತ್ ಬಂದ. ಇದರ ಅರ್ಥ ನಮ್ಮ ಶಾಲೆ ಸ್ಪೆಷಲ್. ಆತ್ಮೀಯ ಸ್ನೇಹಿತರೆ, ನೋಡಿ, ನಮ್ಮ ಜೀವನದಲ್ಲಿ ಮನುಷ್ಯರಿಗೆ ಸಿಕ್ಕಿರೋ ಎರಡು ಬೆಸ್ಟ್ ಬಹುಮಾನ. ಮೊದಲನೇದು ನೆನಪು, ಕಲ್ಪನೆ. ನೆನಪಿನಲ್ಲಿ ಸ್ವಲ್ಪ ಹಿಂದೆ ಹೋಗಿ ನಿಮ್ಮ ನೆನಪಿನಲ್ಲಿ ಒಂದು ಸಿಹಿಯಾದ ನೆನಪು ಆಫ್ ಯೋರ್ ಬ್ಯೂಟಿಫುಲ್ ಶಾಲೆ ದಿನಗಳು. ಅದರಲ್ಲಿ ಕನ್ನಡ ಚಿತ್ರರಂಗದ ಯಾವ ಗೀತೆಯನ್ನು ಕೇಳಿದ್ರಿ ಅದನ್ನು ನನಗೆ ತಿಳಿಸಿ. ಆತ್ಮೀಯರೇ, ಇದೇ ಕಾರ್ಯಕ್ರಮದ ವಿಶೇಷತೆ. ಹಾ, ನಿಯಮ ಮಾತ್ರ ಪಾಲಿಸಿ ಯಾವುದೇ ರೀತಿಯಾದಂತಹ ಭಕ್ತಿ ದೇವರ ಗೀತೆಗಳಿಗೆ ಅವಕಾಶ ಇರುವುದಿಲ್ಲ. ಅದಕ್ಕೆ ಒಂದೇ ಕಾರ್ಯಕ್ರಮ ಇರುತ್ತೆ, ಅದು ನಿಮಗೂ ಗೊತ್ತು. ಸೊ ಆತ್ಮೀಯರೇ, ಬನ್ನಿ ಭಾಗವಹಿಸಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಮಂಜುನಾಥ ಗಂಟಿನ ಬಾರಿಸ್ಕೋತ ಬರುತ್ತಾನೆ. ನೀವು ಬಂದು ಭಾಗವಹಿಸಿ, ನಿಮ್ಮ ನಿಮ್ಮ ಶಾಲೆ ದಿನಗಳನ್ನು ನೆನಪಿಸಿ. ಆತ್ಮೀಯ ಸ್ನೇಹಿತರೆ, ಓಪನಿಂಗ್ ಗೀತೆ ಬರ್ತಾ ಇದೆ ನಿಮ್ಮೆಲ್ಲರಿಗೂ. ಹಾಟ್ಲೈನ್ ಸಂಖ್ಯೆ ಮತ್ತೊಮ್ಮೆ ತಿಳಿಸುವೆ, 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ ಕನ್ನಡ ಚಿತ್ರರಂಗದ ಸುಮಧುರವಾದ ನಿಮ್ಮ ಶಾಲೆ ದಿನಗಳ ಒಂದು ಗೀತೆಯನ್ನು. ಆತ್ಮೀಯರೇ, ದಿಸ್ ಇಸ್ ಮಂಜುನಾಥ ಗಂಟಿ ಬಾರಿಸ್ಕೋ. ಸೊ ಆತ್ಮೀಯರೇ, ಮಂಜುನಾಥ ಬಂದ ಗಂಟಿ ಬಾರಿಸ್ಕೋತ್ ಬಂದ, ಶಾಲೆ ದಿನಗಳನ್ನು ನೆನಪಿಸಲು ಬಂದ. ನಿಮ್ಮ ಮುಖದ ಮೇಲೆ ಆ ನಗು, ನಿಮ್ಮ ಶಾಲೆಯ ಸಿಹಿಯಾದ ನೆನಪನ್ನು ನೆನಪಿಸಿ ನಿಮ್ಮ ಮುಖದ ಮೇಲೆ ನಗು ಬಂದರೆ ಸಾಕು, ನನ್ನ ಉದ್ದೇಶ ಅಷ್ಟೇಯಾ. ಎಡವಟ್ಟಾಯ್ತು, ತಲೆ ಕೆಟ್ಟೋಯ್ತು. ಈ ಗೀತೆ ನನಗೆ ನೆನಪಿಸುತ್ತೆ ಆ ಥಿಯೇಟರ್ ದಿನಗಳು ಆಫ್ ನಮ್ಮ 10th standard. ಎಸ್ ಆತ್ಮೀಯರೇ, ಜಾಕಿ ಚಿತ್ರದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮ.

बंदा बंदा बंदा मंजुनाथा घंटी बारसकत बंदा ಶಾಲೆ ಸ್ಪೆಷಲ್ ಕಾರ್ಯಕ್ರಮದೊಂದಿಗೆ ಬಂದಿದ್ದೇನೆ ನಾನು ಆತ್ಮೀಯರೇ. ನಿಮಗೆ ನಿಮ್ಮ ಶಾಲೆ ದಿನಗಳ ಒಂದು ಗೀತೆ ಅಥವಾ ನಿಮಗೆ ಕಾಲೇಜ್ ದಿನಗಳದ್ದು ನಡೆಯುತ್ತೆ. ಕಾಲೇಜ್ ದಿನಗಳಲ್ಲಿಯೂ ಗಂಟೆ ಬಾರಿಸಿದ್ದಿತ್ತಲ್ರಿ. ಸೊ ಶಾಲೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಕಾಲೇಜ್ ದಿನಗಳ ಗೀತೆನೂ ನೀವು ರಿಕ್ವೆಸ್ಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಏಕೆಂದರೆ ಯಾರು ನನ್ನನ್ನು ಕೇಳಿರ್ತೀರಾ, ಅಪ್ಪು ಸರ್ ಅವರ ಈ ಚಿತ್ರ ಹತ್ತನೆತ್ತೆ ಮುಗಿದು ಜಸ್ಟ್ 11ನೆತ್ತೆಗೆ ಇಳಿದಿದ್ವಿ ಆವಾಗ ಈ ಒಂದು ಚಿತ್ರ ಟಾಕೀಸ್ನಾಗ ನಮಗೆ ಟಿಕೆಟೇ ಸಿಗಲಿಲ್ಲ. ಈಗ ನಡೀತಾ ಇದೆ ಅಂಥದ್ದೇ ಒಂದು ಪರಿಸ್ಥಿತಿ ವಿತ್ ಪ್ರೇಮದ ಊರಲ್ಲಿ ಅನ್ನೋ ಒಂದು ಸಿನಿಮಾ ಜೊತೆಗೆ. ಸಿನಿಮಾ ಗೆದ್ದರೆ ಬಹಳ ಸಂತೋಷವಾಗುತ್ತೆ, ಆದರೆ ಅದರೊಂದಿಗೆ ಜನರು ಅದರಲ್ಲಿ ಇರೋ ಏನಾದರೂ ಒಂದು ಒಳ್ಳೆಯ ವಿಷಯ, ಏನು ಬ್ಯಾಡ್ ಅದನ್ನೂ ಕಲಿಬೇಕು, ಏನು ಬೇಕು ಅದನ್ನೂ ಕಲಿಬೇಕು, ಏನು ಮಾಡಬಾರ್ದು ಅದನ್ನೂ ಕಲಿಬೇಕ್ರಿ ಆತ್ಮೀಯ ಸ್ನೇಹಿತರೆ ತಮ್ಮ ಜೀವನದಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಏನಾದರೂ ಸಿಗರೇಟು ಮದ್ಯಪಾನ ಸೇವಿಸೋದು ತೋರಿಸಿದರೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ, ಅದನ್ನು ಆ್ಯಕ್ಚುಲಿ ಮಾಡಬಾರದು ಅನ್ನೋದು ಕಲಿಬೇಕು. ಸೊ ಎಡವಟ್ಟಾಯಿತು ಈ ಗೀತೆ ನನ್ನ 11ನೆತ್ತಿನಲ್ಲಿ ನಾನು ನೋಡಿದೆ. ಯಾರು ನನ್ನನ್ನು ಬಹಳ ಮುಂಚಿಂದ ಕೇಳ್ತಾ ಬಂದಿದ್ದೀರಾ, ಜಾಕಿ ಚಿತ್ರದ ಬಗ್ಗೆ ನಾನು ಕತೆ ಹೇಳಿದ ನೆನಪಿದೆಯಲ್ಲ, ಟಿಕೆಟ್ ಸಿಗಲಿಲ್ಲ, ಆಚೆ ನರ್ತಕಿನಲ್ಲಿ ಇನ್ನೊಂದು ಹಿಂದಿ ಚಿತ್ರ ನೋಡಲಿಕ್ಕೆ ಹೋದ್ವಿ, 3 ಗಂಟೆಗೆ ನಾವು ಹಿಂದಿ ಚಿತ್ರ ಅದನ್ನು ನೋಡಿ ವಾಪಸ್ ಬಂದಿಲ್ಲ, 6 ಗಂಟೆಗೆ ಕೂತಿದ್ವಿ ಫುಲ್ ಪ್ಯಾಕ್. ಅಂಥ ತರಹದ ಒಂದು ದೃಶ್ಯ ಈಗ ಪ್ರೇಮದ ಊರಲ್ಲಿ ಅನ್ನೋ ಒಂದು ಚಿತ್ರದೊಂದಿಗೆ ಆಗ್ತಾ ಇದೆ. ಆಚೆ ಬೇಲ್ ಚಿತ್ರನೂ ಚೆನ್ನಾಗಿ ನಡೀತಾ ಇದೆ, ಕನ್ನಡ ಚಿತ್ರರಂಗ ಒಟ್ಟಾರೆ ಹೋಗೇ ಬಿಟ್ಟಿತ್ತು, ಕತೆನೇ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಈಗ ವಾಪಸ್ ಅಂಥದ್ದೇ ಕತೆಗಳ ಒಂದು ಇದು ಸ್ಟಾರ್ಟ್ ಆಗಿದೆ. ನನಗೆ ಬಹಳ ಸಂತೋಷವಾಯಿತು, ಏಕೆಂದರೆ ಆತ್ಮೀಯರೇ ಅದ್ಭುತ ಚಿತ್ರ KGF ಅಥವಾ ಕಾಂತಾರ, ತದನಂತರ ಎಲ್ಲರೂ ಅದೇ ಥರದ ಚಿತ್ರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಅದೇ ಥರದ ಅದೇನಂತಾರೆ ವಾಯ್ಲೆನ್ಸು. ಆದರೆ ನಮ್ಮ ದಾದಾ ಸಾಹೇಬ್ ಪಾಲ್ಕೆ ಪುರಸ್ಕೃತ ಅನಂತನಾಗ್ ಸರ್ ಅವರು ಕೂಡ ತಿಳಿಸಿದರು, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಚೆನ್ನಾಗಿ ಕತೆಗಳು ಇತ್ತು ಈಗೆಲ್ಲ ಹೋಗ್ಬಿಟ್ಟಿದೆ, ಜನರಿಗಂತ ಮಾಡ್ತಾ ಇಲ್ಲ ಸಂಪಾದನೆಗೆ ಕಲೆಕ್ಷನ್ಗೋಸ್ಕರನೇ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ. ಅಂಥ ಒಂದು ಸಂದರ್ಭದಲ್ಲಿ ಪ್ರೇಮದ ಊರಲ್ಲಿ ಅನ್ನೋ ಒಂದು ಸಿನಿಮಾ, ಕರುನಾಡ ಚಕ್ರವರ್ತಿ ಶಿವಣ್ಣ ಅವರ ಒಂದು ಸಿನಿಮಾ, ಬೇಲ್ ಅನ್ನೋದು, ಆಮೇಲೆ ಸಿಟಿ ಲೈಟ್ಸ್ ಅನ್ನೋದು ವಿನಯ್ ರಾಜ್ಕುಮಾರ್ ಅವ್ರದ್ದು. ಸೊ ಒಳ್ಳೊಳ್ಳೆ ಚಿತ್ರಗಳು ಬಂತು. ಅದರಲ್ಲಿ ಇನ್ನೊಂದು ಹಾರರ್ ಚಿತ್ರ ಬಂದಿತ್ತು ರೀ ಸ್ನೇಹಿತರೆ, ವಿಡಿಯೋ ಅಂತ, ಅದು ಕೂಡ ಬಹಳ ಚೆನ್ನಾಗಿ ನಡೀತು. ಒಟ್ಟಾರೆ ಸಿನಿಮಾ ನೀವು ರೊಕ್ಕ ಕೊಟ್ಟು ಚಿತ್ರಮಂದಿರದಲ್ಲಿ ನೋಡ್ತೀರಾ, ಒಂದು ವಿಷಯ ಕಲೀರಿ, ಒಂದು ವಿಷಯ ಕಲೀರಿ, ಏನು ಬೇಕು ನಿಮಗೆ, ಏನು ಬ್ಯಾಡ್ ಅದನ್ನು ಕಲ್ತು ಬರ್ರಿ. ದಿಸ್ ಇಸ್ ದ ಪಾಯಿಂಟ್. ಮನರಂಜನೆಗೆ ಅಂತಿರುತ್ತೆ ಚಿತ್ರ ಬಂದಿರ, ಅಲ್ಲಿಯೂ ಕೂಡ ನಿಮ್ಮ ಮೊಬೈಲ್ ತೆಗೆದ ಕೂತ್ಕೊಳ್ಳೋಕೆ ಹೋಗಬೇಡ್ರಿ. ದಯವಿಟ್ಟು ಆಚೆ ಕಲಾವಿದರು ಬಹಳ ಕಷ್ಟಪಟ್ಟು ಸಿನಿಮಾವನ್ನು ನಿರ್ಮಾಣ ಮಾಡಿ ಆ ಪರದೆ ಮೇಲೆ ಬರೋ ಮಟ್ಟ ಭಾಳ ತ್ರಾಸಿರುತ್ತೆ, ಅದಕ್ಕಂತ ನೀವು ಮರ್ಯಾದೆ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ನೀವು ಸೀರಿಯಲ್ಲು ಸಿನಿಮಾ ನೋಡ್ತಿರಲ್ಲ, ದಯವಿಟ್ಟು ಅದನ್ನು ಅಷ್ಟೇ ಪ್ರೀತಿಯಿಂದ ನೋಡಿ. ಏಕೆಂದರೆ ಆಚೆ ಆ ಸಿನಿಮಾ ಸೀರಿಯಲ್ನಲ್ಲಿ ಕೆಲಸ ಮಾಡೋ ಕಲಾವಿದರು ಟೆಕ್ನಿಷಿಯನ್ಸು ಬಹಳ ಮೆಹನತ್ ಮಾಡಿರ್ತಾರೆ, ಬಹಳ ಕಷ್ಟಪಟ್ಟಿರ್ತಾರೆ, ಸುಲಭವಲ್ಲ ನಟನೆ. ಸೊ ಸ್ನೇಹಿತರೆ ಕಾರ್ಯಕ್ರಮದ ಮುಂದಿನ ಹಾಡು ಬಾಳ ನಾಗಮ್ಮ ಚಿತ್ರದ್ದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಸೈಮನ್ ಅವರು, ನಮ್ಮ ವೇಣುದನಿಯ ಕುಟುಂಬದ ಹಿರಿಯರಿವರು. ಅವರ ಶಾಲೆ ದಿನಗಳು ನೆನಪಿಸುತ್ತಾ ಅವರ ಮುಖದ ಮೇಲೆ ನಗು ಬಂದಿರಬಹುದು, ಅಷ್ಟೇ ನಗು ರತನ್ ಅವ್ರದ್ದು ಕೂಡ ಬಂದಿದೆ. ಓ ಮಲೆನಾಡಿನ ಹೆಣ್ಣೆ ಈ ಒಂದು ಗೀತೆಯೊಂದಿಗೆ ಅವರು ಕೂಡ ಭಾಗವಹಿಸಿದ್ರು. ಹಾಗೆ ಚಂದ್ರಕಾಂತ್ ಭಟ್ಗಾವಿಯವರು ಹೇಳೇ ಕೋಗಿಲೆ ಅನ್ನು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ನನಗೆ ನೆನಪಾಯಿತು ನಿನಗಾಗಿ ಚಿತ್ರ ನೋಡಿದ್ದು ಅಂತ ಶೋಭಾ ಡೌಲಿಯವರು ತಿಳಿಸಿದ್ದಾರೆ. ಹನಿ ಹನಿ ಸೇರಿ ಸಾಗರವಾಗಿ ನೋಡ್ರಿ, ಅವ್ರಿಗೆ ನೆನಪಾಯ್ತಲ್ಲ, ನನಗೂ ಅಷ್ಟೇ ಸಂತೋಷ ಆ ನೆನಪಿನಿಂದ. ಈಗ ನಾನು ಯಾವತ್ತು ನಿಮ್ಮ ಹಾಡನ್ನು ಪ್ರಸಾರ ಮಾಡುವೆ ಅಲ್ವಾ, ನಿಮಗೆ ಆ ದಿನಗಳ ಸಿಹಿಯಾದ ನೆನಪು ಕಣ್ಮುಂದೆ ಬರುತ್ತೆ. ಮುಖದ ಮೇಲೆ ನಗು ಬಂದರೆ ಈಗಿನ ಕ್ಷಣ ಸಾರ್ಥಕವಾಗುತ್ತೆ, ಇದೇ ಕಾರ್ಯಕ್ರಮದ ಉದ್ದೇಶ. ಎಸ್ ಆತ್ಮೀಯ ಸ್ನೇಹಿತರೆ, ಅದಕ್ಕೆ ಹೇಳ್ತೀನಿ, ಬಂದ ಬಂದ ಬಂದ ಮಂಜುನಾಥ ಗಂಟೆ ಬಾರಿಸ್ಕೊತ ಬಂದ. ಈ ಗಂಟೆ ಆವಾಜ್ ಕೇಳಿದರೆ ಸಾಕು ಶಾಲೆ ಕಾಲೇಜ್ ನೆನಪಾಗುತ್ತೆ. ಸೊ ಸ್ನೇಹಿತರೆ ಬಂದು ಭಾಗವಹಿಸಿ, ಹಾಟ್ಲೈನ್ ಸಂಖ್ಯೆ ಮರಿಲಿಕ್ಕೆ ಹೋಗಬೇಡಿ, 9019904904. ರಾಜೇಶ್ರಿಯವರೇ ಜೈ ಶ್ರೀರಾಮ್ ಜೈ ಜಿನೇಂದ್ರ, ನಿಮಗೂ ಕೂಡ ಬಂದು ಭಾಗವಹಿಸಿ. ಆತ್ಮೀಯರೇ ಇವತ್ತೇನಿದೆ, ಬುಧವಾರ, ನಾಳೆ ಗುರುವಾರ, ಆಚೆ ಅದು ಆದ ತಕ್ಷಣ ಬರುತ್ತೆ ಶುಕ್ರವಾರ, ವಿಚ್ ಇಸ್ 16 ಅಕ್ಟೋಬರ್ 2026 ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಬಹಳ ಮುಖ್ಯವಾದ ವಿಷಯದೊಂದಿಗೆ KLE ಹೆಲ್ತ್ ಗಾರ್ಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಷಯ ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆ 2026 ಕುರಿತು.
ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್. ಸೊ ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ನಾಳೆಲ್ಲ ಶುಕ್ರವಾರ 16 ಅಕ್ಟೋಬರ್ 10-11 ಗಂಟೆಗೆ ದಯವಿಟ್ಟು ಭಾಗವಹಿಸಿ, ಪ್ರಶ್ನೆಗಳನ್ನು ಕೇಳಿ. ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಈ ಕಾರ್ಯಕ್ರಮದಲ್ಲಿ ಅಂದರೆ ಇಂಥ ಒಂದು ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತೀರಿ, ಅಲ್ಲಿ ಬಂದು ಭಾಗವಹಿಸಲಿಲ್ಲ, ಹಂಗೆ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ತಮ್ಮ ಸಮಯ ತೆಗೆದು ಒಂದು ಒಳ್ಳೆ ಪ್ರಶ್ನೆ ಕೇಳಿ. ವಿಷಯ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್, ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆ 2026 ಕುರಿತು ನೀವು ಕೇಳೋ ಪ್ರಶ್ನೆಗಳಿಗೆ ವಿವರವಾದ ಮಾಹಿತಿಯ ಉತ್ತರವನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು, KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿ ಮತ್ತು KLE ಕ್ಯಾನ್ಸರ್ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ಕುಮಾರ್ ವೆಂಚೂರ್ಕರ್ ಅವರು. ದಯವಿಟ್ಟು ಇದರ ಸದುಪಯೋಗ ಪಡೆದುಕೊಳ್ಳಿ. KLE ಹೆಲ್ತ್ ಗೈಡ್ ಇರುವುದೇ ನಿಮಗಾಗಿ. ದಯವಿಟ್ಟು ಭಾಗವಹಿಸಿ ಆತ್ಮೀಯರೇ. ನಾಳೆಲ್ಲ ನಾಡ್ದು ಮುಂಜಾನೆ 10-11 ಗಂಟೆಗೆ ಆಯ್ತಾ? ಹಾಡನ್ನು ಕೇಳಿ ಮಜಾ ಮಾಡಿ.

ಆಹಾ, ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಎಲ್ಲಾ ಈಶ್ವರಿ ಅವರ ಈ ಒಂದು ಸುಮಧುರವಾದ ಗೀತೆ. ಅದಕ್ಕೆ ಹೇಳುದು, ನಮ್ಮ ವೇಣುಧ್ವನಿಯ ಕುಟುಂಬದ ಹಿರಿಯರಾದ ಸೈಮನ್ ಅವರು ತಮ್ಮ ಶಾಲೆ ದಿನಗಳನ್ನು ನೆನಪಿಸಿದ್ರು. ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಸುಮಧುರವಾದ ಗೀತೆ, ಅಣ್ಣವರು ಅಭಿನಯಿಸಿರುವ ಚಿತ್ರ ಬಾಳನಾಗಮ್ಮ, ಈ ಒಂದು ಗೀತೆ ನಾನು ಫಸ್ಟ್ ಟೈಮ್ ಕೇಳಿದೆ. ಅಣ್ಣ, ನನಗೆ ಅನಿಸೋ ಮಟ್ಟ ನನ್ನ ವೇಣುಧ್ವನಿಯ ಕುಟುಂಬದವರು ಕೂಡ ಫಸ್ಟ್ ಟೈಮ್ ಕೇಳಿದ್ರು. ಸೈಮನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಡ್ವೊಕೇಟ್ ಬನ್ನಬೇಡ ಹಂಪನವರವರು, ನಾಳಿಲ್ಲ ಅದು ಕಾರ್ಯಕ್ರಮ, ನಾಳದ್ದು ವಿಚ್ ಇಸ್ ಶುಭ ಶುಕ್ರವಾರ 16 ಅಕ್ಟೋಬರ್, ಅಂದರೆ ನಾಳಲ್ಲ ನಾಡ್ದು. ದಯವಿಟ್ಟು ತಮ್ಮ ಸಮಯ ಇದ್ದರೆ ಖಂಡಿತ ಭಾಗವಹಿಸಿ. ವಿಶ್ವ ಇದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್, ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆ 2026 ಬರ್ತಾ ಇದೆ. ನಾಳೆಲ್ಲ ನಾಡ್ದು ಮುಂಜಾನೆ 10-11 ಗಂಟೆಗೆ. ನಿಮ್ಮ ಒಂದು ಪ್ರಶ್ನೆಯ ಮುಖಾಂತರ ಎಷ್ಟೋ ಜನರಿಗೆ ಲಾಭವಾಗುತ್ತೆ. ಹೌದು, ಈ ಒಂದು ನೀವು ಕೇಳೋ ಪ್ರಶ್ನೆಯಿಂದ ಆಚೆ ಸಿಗೋ ಉತ್ತರದ ಮುಖಾಂತರ ಎಷ್ಟೋ ಜನರಿಗೆ, ಯಾರಿಗೆ ಕರೆ ಮಾಡಿ ಭಾಗವಹಿಸ್ಲಿಕ್ಕೆ ಆಗೋದಿಲ್ವೋ ಅಂಥವರಿಗೂ ಲಾಭ ಆಗುತ್ತೆ. ಆ ಲಾಭಕ್ಕೆ ಒಂದು ಪಾತ್ರರು ನೀವು ಆಗಿ. ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸ್ತೀರಾ, ಇವರೆಲ್ಲರಿಗೂ ನಾನು ಕೊಡೋ ಒಂದೇ ಒಂದು ರಿಕ್ವೆಸ್ಟು. ಡಾಕ್ಟರ್ ಕುಮಾರ್ ವೆಂಚೂರ್ಕರ್ ಅವರು, ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು, KLE ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿ ಹಾಗೂ KLE ಕ್ಯಾನ್ಸರ್ ಆಸ್ಪತ್ರೆ ಬೆಳಗಾವಿಯಿಂದ ಅವರ ಸಮಯ ಕೊಟ್ಟು ಬರ್ತಾ ಇದ್ದಾರೆ, ಬಂದು ಭಾಗವಹಿಸಿ. KLE ಹೆಲ್ತ್ ಗೈಡ್ ಒಂದು ಉತ್ತಮ ಅವಕಾಶ ವೈದ್ಯರೊಂದಿಗೆ ಮಾತನಾಡಲಿಕ್ಕೆ, ತಮ್ಮ ಡೌಟನ್ನು ಕ್ಲಿಯರ್ ಮಾಡಿಕೊಳ್ಳಿಕ್ಕೆ. ಸ್ತನ ಕ್ಯಾನ್ಸರ್, ಕ್ಯಾನ್ಸರ್ ಸಂಬಂಧಿ ಏನೇ ಪ್ರಶ್ನೆ ಇದ್ದರೆ ಬಂದು ಕೇಳ್ಕೊಳ್ಳಿ. ಏಕೆಂದರೆ ಆತ್ಮೀಯರೇ ನೋಡಿ, ಮಾಹಿತಿ ನಮ್ಮ ಕಡೆ ಇಂಟರ್ನೆಟ್ ಮುಖಾಂತರ ಸಿಗುತ್ತೆ, ಆದರೆ ಆ ಇಂಟರ್ನೆಟ್ನಲ್ಲಿ ನಿಮ್ಮ ಆರೋಗ್ಯದ ವಿಷಯಗಳನ್ನು ಹಾಕಿದರೆ ಭಯ ಮೂಡಿಸುತ್ತೆ. ಎಸ್, ಭಯನೇ ಅಂದರೆ ನಿಮಗೆ ತೆಲಿನೋವಂತ ಹಾಕಿದರೆ ಡೈರೆಕ್ಟ್ ಹೆಡ್ ಕ್ಯಾನ್ಸರ್ ಆಗೈತಿ ಅಂತ ತೋರಿಸ್ತಾರೆ. ಆ ಇಂಟರ್ನೆಟ್ ಕಡೆ ಅನುಭವ ಇಲ್ಲ, ಡೇಟಾ ಇದೆ. ವೈದ್ಯರ ಕಡೆ ಡೇಟಾ ಅನುಭವ ಕಂಪ್ಲೀಟ್ ಆಗಿದೆ. ಡೇಟಾ ಅಂದರೆ ಜ್ಞಾನ, ಇಂಟರ್ನೆಟ್ನಲ್ಲಿ ಜ್ಞಾನ ಭಂಡಾರನೇ ಇದೆ, ಆದರೆ ಇಂಟರ್ನೆಟ್ ಕಡೆ ಅನುಭವವಿಲ್ಲ. ನೀವು ಈ ಡಾಕ್ಟರ್ ಕುಮಾರ್ ವೆಂಚೂರ್ಕರ್ ಆಗಿರಲಿ, ಯಾರೇ ಆಗಿರಲಿ, ಬಂದಿರೋ ವೈದ್ಯರು ಅನುಭವಿ, ಜ್ಞಾನ ಫುಲ್ ಅನುಭವಿ ಫುಲ್, ಅದರ ಸದುಪಯೋಗ ಪಡೆದುಕೊಳ್ಳಿ. ವಿಚ್ ಈಸ್ ಆನ್ 16th, ಅಂದರೆ ಶುಭ ಶುಕ್ರವಾರ ಮುಂಜಾನೆ 10-11 ಗಂಟೆಗೆ. ಸ್ನೇಹದ ಕಡಲಲ್ಲಿ ಈ ಗೀತೆಯೊಂದಿಗೆ ಆಡ್ವೊಕೇಟ್ ಪ್ರಮೀಳಾ ಹಂಪನವರವರು ಭಾಗವಹಿಸಿದ್ದಾರೆ. ಬನ್ನಿ ಕೇಳೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಕನ್ನಡ ಚಿತ್ರರಂಗದ ನಿಮ್ಮ ಶಾಲೆ ಕಾಲೇಜ್ ದಿನಗಳಲ್ಲಿ ಕೇಳಿರುವ ಒಂದು ಗೀತೆ ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ಮಂಜುನಾಥ. ಗಂಟೆ ಬರ್ಸ್ಕೊತ್ ಬಂದ್ರಿ. ಮಂಜುನಾಥ ಗಂಟೆ ಬರ್ಸ್ಕೊತ್ ಬಂದಿರೋ ಕಾರ್ಯಕ್ರಮ ಶಾಲೆ ಸ್ಪೆಷಲ್. ಹಾಟ್ಲೈನ್ ಸಂಖ್ಯೆ ಮಾತ್ರ ಮರೀಲಿಕ್ಕೆ ಹೋಗೋದಿಲ್ಲ ನೀವು, ಏಕೆಂದರೆ ಅದು ನಿಮ್ಮ ಹೃದಯದಲ್ಲಿ ಸೇವಾಗಿದೆ. 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ ಕನ್ನಡ ಚಿತ್ರರಂಗದ ನೀವು ನಿಮ್ಮ ಸ್ಕೂಲ್ ಕಾಲೇಜ್ನಲ್ಲಿ ಕೇಳಿರುವ ಒಂದು ಸುಮಧುರವಾದ ಗೀತೆ. ಸ್ನೇಹದ ಕಡಲಲ್ಲಿ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ. ಹಾಡನ್ನ ಕೇಳಿ ಮಜಾ ಮಾಡಿ.

ಕೆಎಸ್ ಚಿತ್ರ ಅವರ ಸುಮಧುರವಾದ ಧ್ವನಿಯಲ್ಲಿ ಬರ್ತಾ ಇದೆ ನಮ್ಮೂರ ಮಂದಾರ ಹೂವೆ ಅಲ್ಲ. ಆ ಚಿತ್ರದ ಹಾಡು ನಮ್ಮ ಚಂದ್ರಕಾಂತ್ ಬಡ್ಗಾವಿಯವರು ಭಾಗವಹಿಸಿದ್ದಾರೆ. ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರ ಗೀತೆ ಆಯ್ದು ಪ್ರಸಾರ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಸ್ನೇಹದ ಕಡಲಲ್ಲಿ ಅವರ ಶಾಲೆ ದಿನಗಳನ್ನು ನೆನಪಿಸುತ್ತಾ ಅವರು ಭಾಗವಹಿಸಿದರು. ಆಮೇಲೆ ಓಕೆ ಮಂಜುನಾಥ ಶುಕ್ರವಾರ ಬಂದು ಭಾಗವಹಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರೇ. ಎಲ್ಲರೂ ದಯವಿಟ್ಟು ಈ ವಿಷಯವನ್ನು ಕೇಳಿ ಕೇಳಿ ಕೇಳಿ. ಬರ್ತಾ ಇದೆ ಕೆ ಎಲ್ ಇ ಹೆಲ್ತ್ ಗಾರ್ಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಷಯ ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆ 2026. ಯಾವಾಗಿದೆ? ನಾಳಲ್ಲ, ನಾಳದು, ವಿಚ್ ಇಸ್ ಶುಭ ಶುಕ್ರವಾರ 16 ಅಕ್ಟೋಬರ್ 2026. ಸಮಯ ಬೆಳಗ್ಗೆ 10-11 ಗಂಟೆಗೆ. ಇಲ್ಲಿ ಯಾರ್ಯಾರು ಭಾಗವಹಿಸಿದ್ರಿ ಅಲ್ಲಿಯೂ ಕೂಡ ಭಾಗವಹಿಸಿ ಸ್ತನ ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ಸಂಬಂಧಿ ಪ್ರಶ್ನೆಗಳನ್ನು ಕೇಳಿ. ಸೇಮ್ ಹಾಟ್ಲೈನ್ ನಂಬರ್ ಮರೆಯಾಕ ಆಗುವುದಿಲ್ಲ, 9014904904. ಈ ನಂಬರ್ ಮೇಲೆ ಕರೆ ಮಾಡಿ ನಾಳೆಲ್ಲ ನಾಡ್ದು 10 ಗಂಟೆಗೆ ಬಂದು ಭಾಗವಹಿಸಿ. ಡಾಕ್ಟರ್ ಕುಮಾರ್ ವೆಂಚೂರ್ಕರ್ ಅವರು ಬರ್ತಾ ಇದ್ದಾರೆ, ಇದರ ಸದುಪಯೋಗ ಪಡೆದುಕೊಳ್ಳಿ. ಪೂಜಾ ಅವರು ಮೆಸೇಜ್ ಮಾಡಿದರೆ, ಏನು ಮಂಜುನಾಥ್ ಅವರೇ, ಇಂಟರ್ನೆಟ್ನಲ್ಲಿ ಜ್ಞಾನ ಇದೆ ಅನುಭವ ಇಲ್ಲ ಈ ಮಾತು ಎಷ್ಟು ಚೆನ್ನಾಗಿ ಹೇಳಿದ್ರಿ. ಇಲ್ಲ, ಅದು ಮಾತಾಡ್ಕೊತ ಬಂದುಬಿಡುತ್ತೆ. ಕೆಲವೊಂದು ಬಾರಿ ನಾನು ಹೇಳ್ತಾನಲ್ಲ, ಯಾರು ಮಾತಾಡ್ತಾ ಇದ್ದಾರೆ, ಮಂಜುನಾಥ ಅಲ್ಲ ಆ ಪರಮಾತ್ಮನೇ, ಕಲಾ ಸರಸ್ವತಿ ಆಶೀರ್ವಾದ. ಒಮ್ಮೆ ಏನೋ ಮಾತಾಡ್ಬಿಡ್ತೇನೆ, ಅದರಲ್ಲಿ ಅದು ಬಂತು. ಸೊ ಇಂಟರ್ನೆಟ್ನಲ್ಲಿ ಮಾಹಿತಿ ಇದೆ ಅನುಭವ ಇಲ್ಲ. ವೈದ್ಯರ ಕಡೆ ಮಾಹಿತಿ ಪ್ಲಸ್ ಅನುಭವ ಇರುತ್ತೆ. ಆ್ಯಂಡ್ ಫೈನಲಿ ಅವರು ಮನುಷ್ಯರಿ, ಆತ್ಮೀಯ ಸ್ನೇಹಿತರೆ, ಬಂದಿರೋ ವೈದ್ಯರು ಕೂಡ ಒಂದು ಒಬ್ಬ ಮನುಷ್ಯರು. ಇನ್ನೊಬ್ಬರನ್ನ ತಪಾಸಣೆ ಮಾಡಿದಾಗ ಆ ಒಂದು ತಪಾಸಣೆ ಮಾಡಾದ ತಕ್ಷಣ ಅವರು ಕೊಡುವ ಸಲಹೆ ಔಷಧಿಗಳು ಇಂಟರ್ನೆಟ್ನಲ್ಲಿ ಸಿಗುವುದಿಲ್ಲ. ಸೊ ದಯವಿಟ್ಟು ಇಂಟರ್ನೆಟ್ ಮೇಲೆ ಅವಲಂಬನೆ ಅಷ್ಟಾಗಲಿಕ್ಕೆ ಹೋಗಬೇಡಿ. ಎಸ್, ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ, ಇಂಟರ್ನೆಟ್ ಈಸ್ ಆಲ್ಸೋ ನೀಡೆಡ್. ಬಟ್ ಏನು ಮಾಡೋದು, ಇತ್ತೀಚಿನ ದಿನಗಳಲ್ಲಿ ಒಂದು ವೈದ್ಯರ ಕಡೆ ಹೋಗ್ತಾರೆ, ಅವರಿಗೆ ಉಲ್ಟ ಹೇಳ್ತಾರೆ, ಈಗ ನೀವು ಕೊಟ್ಟಿರೋ ಗುಳಿಗೆ ನಾನು ಇಂಟರ್ನೆಟ್ನಾಗ ನೋಡಿದ್ನಿ, ಅದನ್ನ ತಿಂದ್ರೆ ತಲೆನೋವು ಹೋಗುತ್ತೆ, ಆದರೆ ಈ ಸಮಸ್ಯೆ ಬರುತ್ತೆ. ಆತ್ಮೀಯರೇ, ನೀವು 5 ನಿಮಿಷ ಅಥವಾ 2 ನಿಮಿಷದಲ್ಲಿ ಆ ಇಂಟರ್ನೆಟ್ ಮುಖಾಂತರ ಪಡೆದಿರೋ ರಿಸಲ್ಟ್ಸನ್ನು ಆಚೆ ಇರೋ ವೈದ್ಯರು 10-20 ವರ್ಷದ ಅವರ ಅನುಭವ ಕಲ್ತಿರ್ತಾರೆ ರೀ. 10 ನಿಮಿಷ ನೀವು ಇಂಟರ್ನೆಟ್ ಮೇಲೆ ಸರ್ಚ್ ಮಾಡಿದ ಕೂಡಲೇ ಅದಕ್ಕೆ ಖರೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ಇಂಟರ್ನೆಟ್ನಲ್ಲಿ ಅಷ್ಟು ಅವಲಂಬನೆ ಆಗಲಿಕ್ಕೆ ಹೋಗಬೇಡಿ, ಆಯಿತಾ? ಸೊ ಬಂದು ಭಾಗವಹಿಸಿ, ನಾಳೆಲ್ಲ ನಾಡದು, ಆಲ್ ರೈಟ್? ಸೊ ಕಾರ್ಯಕ್ರಮದಲ್ಲಿ ಬಂದು ಗೀತೆಗಳೊಂದಿಗೂ ಭಾಗವಹಿಸಿ, ಬಿಕಾಸ್ ದಿಸ್ ಇಸ್ ನಿಮ್ಮೊಂದಿಗೆ ನಾವು ಮಂಜುನಾಥ. ಗಂಟೆ ಬರ್ಸ್ಕೊತ್ ಬಂದಿರೋ ಕಾರ್ಯಕ್ರಮ ಸೊ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ನಿಮ್ಮ ಶಾಲೆ ಅಥವಾ ಕಾಲೇಜ್ ದಿನಗಳಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಒಂದು ಗೀತೆ ರಿಕ್ವೆಸ್ಟ್ ಮಾಡುವುದೇ ಈ ಕಾರ್ಯಕ್ರಮದ ವಿಶೇಷತೆ. ಬನ್ನಿ, ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ. ಈ ಗೀತೆಯೊಂದಿಗೆ ನಮ್ಮ ಚಂದ್ರಕಾಂತ್ ಬಡ್ಗಾವಿಯವರ ಶಾಲೆ ದಿನಗಳು ತಾಜಾ. ಕೋತಂಬರಿ ಸೂಡ್ ಮೇಲೆ ನೀರು ಗೊಜ್ಜಿದ್ರೆ ಹೆಂಗ್ರಿ? ಹಂಗೆ ನೀರ್ನಾಗ ಗೊಜ್ಜಿದ್ನಿ ಅಂದರೆ ಚಂದ್ರಕಾಂತ್ ಬಡ್ಗಾವಿಯ ಮೇಲೆ, ಅವರ ನೆನಪಿನ ಮೇಲೆ ಗೊಜ್ಜಿರುವ ನೀರು. ಹಾಡನ್ನು ಕೇಳಿ ಮಜಾ ಮಾಡಿ.

ಓ ಮಲೆನಾಡಿನ ಹೆಣ್ಣೆ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆ ನಮ್ಮ ರತನ್ ಅವರು ಆತ್ಮೀಯ ಸ್ನೇಹಿತರೆ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಈ ಗೀತೆಯೊಂದಿಗೆ ಭಾಗವಹಿಸಿದರು. ಹಾಗೆ ಇವತ್ತು 14 ಅಕ್ಟೋಬರ್ ಮಂಜುನಾಥ್ ಅವರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತಿನ ದಿನ ಈದ್ ಸಿಕ್ಕಿತ್ತು, ಏನಂತಾರೆ ದೀಕ್ಷೆ, ಅದರ ಬಗ್ಗೆ ಅವರು ನನಗೆ ತಿಳಿಸಿದರು. ಧನ್ಯವಾದ ಅದನ್ನು ತಿಳಿಸಿದ್ದಕ್ಕೆ. ದೀಕ್ಷಾಭೂಮಿ, ಎಸ್ ನನಗೆ ಗೊತ್ತಾಯಿತು, ಅದಕ್ಕೆ ಧನ್ಯವಾದ ತಿಳಿಸಿದ್ದಕ್ಕೆ. ನಾವು ನಮ್ಮ ಯಾವುದೇ ಒಂದು ಸ್ವತಂತ್ರ ಹೋರಾಟಗಾರರಾಗಿರಲಿ ಅಥವಾ ಮಹಾನ್ ಸಾಧಕರಾಗಿರಲಿ, ಅವ್ರ ಬಗ್ಗೆ ಓದೋದು, ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಆ್ಯಂಡ್ ಅವರ ಜೀವನದಲ್ಲಿ ಅವರು ಮಾಡಿರುವ ಒಂದು ಒಳ್ಳೆಯ ಗುಣವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಎಸ್, ಇವತ್ತಿನ ದಿನ ದೀಕ್ಷೆ ಸಿಕ್ಕಿತ್ತು ಅಂತ ಹೇಳಿದರು. ಸೊ 14 ಅಕ್ಟೋಬರ್ 1956 1956 ಅಂತ ತಿಳಿಸಿತ್ತು. ಧನ್ಯವಾದ ಈ ಒಂದು ವಿಷಯಕ್ಕೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಒಳ್ಳೆಯ ವಿಷಯ ನೀವು ಇಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಆಮೇಲೆ ಬಾಕಿ ಜನರಿಗೂ ತಿಳಿಸಿ. ಇದೇ ನಿಜವಾದ ಶ್ರದ್ಧಾಂಜಲಿ ನಾವು ಅವರಿಗೆ ಕೊಡುವುದು. ಶ್ರದ್ಧಾಂಜಲಿ ಅಂತ ಹೇಳಿದ ತಕ್ಷಣ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದೀರಾ? ನೀವು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಗಿದೆ ರೆಡಿ. ಏಕೆ ಅಂದರೆ ಈ ಗೀತೆಯೊಂದಿಗೆ ನಿಮ್ಮ ಶಾಲೆ ದಿನಗಳು ನೆನಪಾಗುತ್ತೆ. ಯಾಕೆ ಅಂತೀರಾ? ದಿಸ್ ಇಸ್ ಶುಭ ಬುಧವಾರ, ನಿಮ್ಮೊಂದಿಗೆ ನಾವು ಮಂಜುನಾಥ ಗಂಟಿ ಬಾರಿಸ್ಕೋತ ಬಂದ. ಈ ಗಂಟೆ ಆವಾಜ್ ಕೇಳಿದ್ರ ಐಸ್ ಕ್ರೀಮ್ ಪೇಮಿಲೇ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಸ್ಕೂಲ್ ಇನ್ ದಿನಗಳು ನೆನಪಾಗುತ್ತೆ. ಏಕೆಂದ್ರೆ ಆ ಕಡೆ ಒಬ್ರು ಬರ್ತಿದ್ರಿ, ಒಬ್ರು ಅಜ್ಜ, ಅದು ಒಂದು ವೈಟ್ ಕಲರ್ದು 2 ದ್ವಿಚಕ್ರ ವಾಹನದಲ್ಲಿ ಬರ್ತಿದ್ರು. ಅದ್ರಾಗ ಪೇಮಿಲೇ ಅಂತ ಮಾರ್ತಿದ್ರು ರೀ. ಅದನ್ನ ನಾವು ತಿಂದು ನೆಕ್ಸ್ಟ್ ಡೇ ನೆಗಡಿ ಆದ್ರೂ ನಾವು ತಿಂತಿದ್ವಿ ರೀ ಅಪ್ಪ. ಆದ್ರೆ ಪೇಪರ್ ಸಮೇತ ಬಿಡ್ತಿದ್ರಿಕ್ಕಿಲ್ಲ. ಆತ್ಮೀಯ ಸ್ನೇಹಿತರೆ, ಈ ಗಂಟೆ ಆವಾಜ್ ಅದಕ್ಕೂ ಸ್ವಲ್ಪ ನೆನಪು ಮಾಡುತ್ತೆ. ಯಾವತ್ತೂ ಈ ಗಂಟೆ ಆವಾಜ್ ಬಂದ್ರೆ, ಈಗೆಲ್ಲ ಇಲೆಕ್ಟ್ರಾನಿಕ್ ಆಗಿಬಿಟ್ಟಿದೆ ಕರ್ರ ಅಂತ, ಅದು ಶಾಲೆಗಳಲ್ಲಿ. ಆದರೆ ಈ ಗಂಟೆ ಆವಾಜ್ ನನ್ನ ಸ್ಕೂಲ್ನಲ್ಲಿ ಹಿಂಗೆ ಇತ್ತು. ಆಮೇಲೆ ಇದೇ ಗಂಟೆ ಆವಾಜ್ ಆ ಐಸ್ ಕ್ರೀಮ್, ನಿಜವಾಗ್ಲೂ ಹೇಳ್ತಾನೆ, ಬಿಸಿಲಾಗ ಫುಲ್ ಕ್ರಿಕೆಟ, ಫುಟ್ಬಾಲ, ಕಬಡ್ಡಿ, ಖೋಖೋ ಇವೆಲ್ಲ ಆಡಿ ಆ ಮಣ್ಣಾಗ ಮಣ್ಣಾಗಿ ಮಣ್ಣು ಮತ್ತು ಪ್ಲಸ್ ನಮ್ಮ ಬೆವರು ಮಿಕ್ಸ್ ಆಗಿ ಅದರ ಜೊತೆಗೆ ಆ ಪೇಮಿಲೇ ಐಸ್ ಕ್ರೀಮ್ ತಿನ್ನೋದಾಗಿರಲಿ, ಆ ಹಾಗಲಕಾಯಿ ತಿನ್ನೋದಾಗಿರಲಿ, ಮಾವಿನಕಾಯಿ ಮೇಲೆ ಸ್ವಲ್ಪ ಉಪ್ಪ ಖಾರ ಬಂತಲ್ರಿ ಬಾಯಾಗ ನೀರು, ಬಂತಲ್ರಿ ಬಾಯಾಗ ನೀರು. ಇನ್ನೊಂದು ವಿಷಯ ರೀ, ಬಿಸಿಲಾಗ ಜಿಗಳಿ ಯಾರು ತಿಂದಿರಿ? ಬಂತಲ್ರಿ ಬಾಯಾಗ ನೀರು. ನಿಮ್ದು ಬಂದೈತೋ ಇಲ್ಲೋ ಗೊತ್ತಿಲ್ಲ, ನಂದಾರು ಬಂದೈತ್ರಿ. ಈ ಎಲ್ಲ ವಿಷಯಗಳು ಈಗಿನ ಹುಡುಗರು ಅನುಭವಿಸ್ತಾ ಇಲ್ಲ. ಎಸ್, ಯಾಕಂದರೆ ಹೊರಗಡೆ ಬಿಸಿಲು ಹಿಂಗೆ ಹಂಗೆ ಅಲ್ಲವ್ವ, ಚಟ್ಕೆ ಹೊಡೆಯಾಗದ. ಎಸ್, ಆ ಒಂದು ಇದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ, ಯಾರಿಗೆ ದಸರಾ ಒಂದು ರಜೆ ಏನಿದೆ ಮನೆಯಲ್ಲೇ ಕಳೀತಾ ಇದ್ದಾರೆ. ರಾತ್ರಿ ಒಂದು ಸ್ವಲ್ಪ ನೋಡಿದೆ ನಾನು, ಆ್ಯಂಡ್ ಅವರು ಆಟ ಆಡಿದರೆ ದಯವಿಟ್ಟು ಹಿರಿಯರಾದ ನಾವು ಅವರಿಗೆ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಎಸ್, ಅವರ ಬಗ್ಗೆ ಕಾಳಜಿ ಇರಬೇಕು, ವಿತ್ ರೆಸ್ಪೆಕ್ಟ್ ಟು ದೇರ್ ಸೇಫ್ಟಿ. ಇಲ್ಲೇ ಅಲ್ಲೇ ಓಡುವಾಗ ದಯವಿಟ್ಟು ನೋಡ್ಕೊಳ್ಳಿ, ಹಿಂಗೆ ಹಂಗೆ ಆದ್ಬಿಟ್ಟು ಆವಾಜ್ ಮಾಡಬೇಡ್ರಿ, ಆಟ ಆಡಬೇಡ್ರಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ನನ್ನ ಮನೆ ಓಣಿಯಲ್ಲಿಯೂ ಕೂಡ ಮಕ್ಕಳು ಆಡುತ್ತಾರೆ, ನನಗಿಷ್ಟು ಮನಸ್ಸು ತುಂಬಿ ಸಂತೋಷವಾಗುತ್ತೆ. ಆಡಲಿ, ಏನಾಗುತ್ತೆ ಹಬ್ಬ ಹಬ್ಬ ಅಂದ್ರೆ ಕಾಚ್ ಹೊಡಿತಾರ, ಹಾಂ ಹೊಡಿಲಿ ಸಾಕು, ಅದೇನು ಕಾಚ್ ನಾವು ವಾಪಸ್ ರಿಪೇರ್ ಮಾಡಿ ಹಚ್ಬೋದ್ರಿ. ಆದರೆ ಅವರ ಒಂದು ಆ ಒಂದು ಕ್ಷಣ ಆಲ್ರೆಡಿ ಪರಿಸರದಲ್ಲಿ ಈ ರೀತಿಯಾದಂತಹ ಒಂದು ಬಿಸಿಲಾಗಿದೆ, ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಮೈದಾನನೇ ಇಲ್ಲ, ಕಾಂಕ್ರೀಟ್ ಮೇಲೆ ಆಟ ಆಡ್ತಾರೆ. ನಾವೆಲ್ಲ ಒಂದಾನೊಂದು ಕಾಲದಲ್ಲಿ ನಮ್ಮ ಬಾಲ್ಯದ ದಿನಗಳಲ್ಲಿ ಬಿದ್ದರೆ ಮಣ್ಣಾಗಿ ಬೀಳ್ತಿದ್ವಿ, ಆದರೆ ಈಗ ಇವರು ಬಿದ್ದರೆ ಡೈರೆಕ್ಟ್ ಕಾಂಕ್ರೀಟ್ ಮೇಲೆ ಬೀಳುತ್ತಾರೆ. ಕಾಂಕ್ರೀಟ್ ಮೇಲೆ ಬೀಳೋದು ಬಹಳ ಡೇಂಜರ್, ದಯವಿಟ್ಟು ಅವರಿಗೆ ಆಟ ಆಡ್ಲಿಕ್ಕೆ ಬಿಡಿ. ಆಟ ಆಡಲಿ ಎಲ್ಲರೂ, ಕಂಪ್ಯೂಟರ್ ಮೊಬೈಲ್, ಕಂಪ್ಯೂಟರ್ ಈಗ ಗಾಯವಾಗೈತ್ರಿ ಆ್ಯಕ್ಚುಲಿ ನೋಡೋಕೋದ್ರೆ, ಎಲ್ಲ ಆನ್ಲೈನ್ ಗೇಮ್ಸ್ ಆಗಿಬಿಟ್ಟಿದೆ. ಅದು ನೋಡ್ತೇನೆ ನಾನು, ಅದ್ರ ಬಗ್ಗೆನೂ ಹೇಳಬೇಕು. ಬಟ್ ದಯವಿಟ್ಟು ಅವರಿಗೆ ಮೈದಾನದ ಆಟಗಳನ್ನು, ಖೋಖೋ, ಕಬಡ್ಡಿ, ಚಪ್ಪಿ, ಲಗೋರಿ ಇವನ್ನೆಲ್ಲ ಆಟ ಆಡಕ್ಕೆ ಬಿಡ್ರಿ. ನಮ್ಮ ಓಣ್ಯಾಗ ಚಪ್ಪಿ ಆಡಾಕತ್ತಾರ ರೀ, ನಾನು ಆಡಿದ್ನು ಅಂದ್ರೆ ಅವನು ಮಸ್ತ್ ಅನ್ಸಿತ್ರಿ. ಭಾಗವಹಿಸಿ ಆತ್ಮೀಯರೇ ದಯವಿಟ್ಟು, ಆಯಿತಾ? ಸೊ ಕಾರ್ಯಕ್ರಮದಲ್ಲಿ ಮತ್ತೆ ಯಾರ್ಯಾರೇನೇನು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ಈ ಗೀತೆ ನಮ್ಮ ರತನವ್ರದು, ತದನಂತರ ಚಂದ್ರಕಾ ಇವರು, ಶೋಭಾ ಡೌಲಿ ಅವ್ರದ್ದು, ಅದಾದ ತಕ್ಷಣ ಮಧುಮಾಸ ಚಂದ್ರಮ್ಮ, ವಿಜಯಕುಮಾರ್ ಭಸ್ಮೆ ಅವ್ರದ್ದು, ನಮ್ಮ ಸಂಜಯ್ ಅಂಗಡಿಯವರು. 4ನೇ ದಿನದ ಶುಭೋದಯ ನವರಾತ್ರಿ ಇದ್ದು, ಬರೆದೇ ನೀನು ನನ್ನ ಹೆಸರು ನಿನ್ನ ಬಾಳ ಪುಟದಲ್ಲಿ ಒಳ್ಳೆ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಜನ್ಮದ ಜೋಡಿ, ಎಸ್ ವಿನೋದ್ ಅವರು, ಇವತ್ತಿನ ಕಾರ್ಯಕ್ರಮ ಜನ್ಮದ ಜೋಡಿ ಚಿತ್ರದ ಒಂದು ಗೀತೆ, ಇನ್ಯಾರ ಮಗನ ಆಲ್ ರೈಟ್. ಈ ಗೀತೆ ಬೇಕಾ? ಈ ಗೀತೆಯೊಂದಿಗೆ ನಿಮ್ಮ ಶಾಲೆ ದಿನಗಳ ನೆನಪು ತಾಜಾ ಆಗುತ್ತೆ. ಸೊ ಆತ್ಮೀಯರೇ, ಮಕ್ಕಳಿಗೆ ಆಟದಲ್ಲಿ ಯಾವುದೇ ಒಂದು ಆಟ, ನಾನು ಯಾವತ್ತೂ ಹೇಳೋದು ಒಂದು, ನಿಮ್ಮ ಮಕ್ಕಳಿಗೆ
ದೈಹಿಕವಾಗಿ ಏನಾದರೂ ಒಂದು ಆಟಕ್ಕೆ ಸೇರಿಸ್ಬೇಕಂದ್ರೆ ಕ್ರೀಡೆಗಳಲ್ಲಿ ನನಗೆ ಭಾಳ ಇಷ್ಟ ಈಶಾಡೋದು, ಸ್ವಿಮ್ಮಿಂಗಿಗೆ ಹಚ್ಚಿ ಆ ಒಂದು ಕಲೆ ಅವರ ಜೀವನದಲ್ಲಿ ದೈಹಿಕವಾದ ಒಂದು ಆರೋಗ್ಯನೂ ಮಾನಸಿಕವಾಗಿ ಬದಲಾವಣೆನೂ ಜೀವನದಲ್ಲಿ ಶಿಸ್ತು ತೊಗೊಂಡ್ಬರುತ್ತೆ. ಅದೇ ಬೆನಿಫಿಟ್ ಆಫ್ ಸ್ವಿಮ್ಮಿಂಗ್. ಟ್ರೈ ಮಾಡಿ, ನಿಮಗೆ ಏನಾದರೂ ಅವಕಾಶ ಇದ್ದರೆ ಮಾತ್ರ, ಇಲ್ಲದಿದ್ದರೆ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಅವರಿಗೆ ಸಪೋರ್ಟ್ ಮಾಡಿ. ಕ್ರೀಡೆ ಅವರ ಜೀವನದಲ್ಲಿ ತೊಗೊಂಡು ಬನ್ನಿ, ನಿಲ್ಲಿಸ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ಇದು ಕ್ರೀಡೆ ಆ ದೃಶ್ಯನೇ ಕಮ್ಮಿ ಆಗಿಬಿಟ್ಟಿದೆ ನಾನು ನೋಡ್ತಾ ಇದ್ದೇನೆ. ಏಕೆಂದರೆ ಎಲ್ಲ ಕಡೆ ಮೈದಾನ ಇಲ್ಲರಿ ಆತ್ಮೀಯರೇ, ನಾವು ಅಲ್ಲರಿ ಎಲ್ಲ ಹಾಳು ಮಾಡಿದ್ದೇವೆ. ಅದಕ್ಕೆ ಮಕ್ಕಳು ಹುಟ್ಟಿಸೋದಲ್ಲ ಮುಖ್ಯ, ಮಕ್ಕಳಿಗೆ ಉತ್ತಮವಾದ ಪರಿಸರ, ಶುದ್ಧವಾದ ಗಾಳಿ, ನೀರು ಬಿಟ್ಟು ಹೋಗೋದೇ ಮುಖ್ಯ. ಎಸ್, ಹಾಡನ್ನು ಕೇಳಿ.

ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್ ಈ ಬಾರಿ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆಯ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವ ಕರಗಿ ಮಳೆ ಹನಿಯಾಗಿ ಹನಿ ಹನಿಯೆಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉತ್ತರವಾಗಿ ಋತುಗಳು

0: ನೀನಲ್ಲಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ
1: ಮೇಘಗಳೆಲ್ಲ ರಾಘವ ಕೂಗಿ ರಾಘವ ಕರಗಿ ಮಳೆ ಹನಿಯಾಗಿ
0: ಹನಿ ಹನಿಯೆಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿತ್ರಪಟ ಕೂಗಿ ಚಿತ್ರಪಟ

0: ಆತ್ಮೀಯ ಸ್ನೇಹಿತರೆ, ಒಳ್ಳೆ ಗೀತೆ ಇತ್ತಲ್ಲ. ಎಸ್, ಇದನ್ನ ರಿಕ್ವೆಸ್ಟ್ ಮಾಡಿರೋರು ಕಾರ್ಯಕ್ರಮದಲ್ಲಿ ನಮ್ಮ ಸಂಜಯ್ ಅಂಗಡಿಯವರು. ಆತ್ಮೀಯ ಸ್ನೇಹಿತರೆ, ಮಂಜುನಾಥ ಗಂಟೆ ಬಾರಿಸ್ಕೊತ ಬಂದ.
1: ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್.
0: ಈ ಕಾರ್ಯಕ್ರಮದ ವಿಶೇಷತೆ, ನಮ್ಮ ಕನ್ನಡ ಚಿತ್ರರಂಗದ ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಒಂದು ಸುಮಧುರವಾದ ಗೀತೆ ರಿಕ್ವೆಸ್ಟ್ ಮಾಡುವುದು. ಅದಕ್ಕೆ ತಕ್ಕಂತೆ ಗೀತೆಗಳಲ್ಲಿ ನೀವು ಎಲ್ಲರೂ ಬಂದು ಭಾಗವಹಿಸಿದ್ದೀರಾ. ಈಗ ಮುಂದಿನ ಗೀತೆ ಬರ್ತಾ ಇದೆ ವಿನೋದ್ ಅವ್ರದ್ದು. ಆತ್ಮೀಯರೇ, ವಿನೋದ್ ಅವರು ರಿಕ್ವೆಸ್ಟ್ ಮಾಡಿರೋ ಹಾಡು ರೆಡಿಯಾಗಿದೆ. ಜನ್ಮದ ಚೌಡಿ ಚಿತ್ರದ್ದು ತ್ರಾಸಕ್ಕೈತಿ. ಅಲ್ಲ, ನನಗಲ್ಲ, ರೂಪ ಅವರು ಟೆಕ್ಸ್ಟ್ ಮೆಸೇಜ್ ಮಾಡಿ ನನ್ನ ಪ್ರೀತಿ ಅಪ್ಪು ಸರ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆ ದೊಡ್ಡ ಮನೆ ಹುಡುಗ ಚಿತ್ರದ್ದು. ಕರ್ನಾಟಕದ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಚಿತ್ರದ ಈ ಹಾಡು ತ್ರಾಸಕ್ಕೈತಿ, ಜೀವಕ್ಕೆ ತ್ರಾಸಕ್ಕೈತಿ. ಹಾಡು ಕೇಳಿ ಮಜಾ ಆಗ್ತದ. ಆದರೆ ನಮ್ಮ ಪ್ರಕಾಶ್ ಪತ್ತಾರ್ ಅವರು ಏನು ಹೇಳ್ತಾರೆ ನೋಡೋಣ. ನಮಸ್ಕಾರಗಳು ಮಂಜುನಾಥ್ ಸರ್. ಇವತ್ತಿನ ದಿವಸ ಶಾಲೆಯ ಆ ದಿನಗಳ ಬಗ್ಗೆ, ಆ ದಿನಗಳ ಹೇಳಬೇಕಂದ್ರೆ ಎಲ್ಲ ಒಟ್ಟುಗೂಡಿ ಆಟ ಆಡುವುದು, ಹಾಗೇನೆ ಅಭ್ಯಾಸ ಮಾಡುವುದು, ಗುರುಗಳ ಹೇಳಿದ ಪಾಠವನ್ನು ಲಕ್ಷ ಕೊಟ್ಟು ಕೇಳುವುದು, ಅದರಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಗಂಟೆ ಯಾವಾಗ ಹೊಡೆಯುತ್ತೆ, ಅದರಲ್ಲಿ ನಾನು ಕೂಡ, ನಾನು ಅದಕ್ಕೆ ಕಾಯ್ತಿದ್ದೆ. ಅದಕ್ಕಾಗಿ ನಾವು ಶಾಲೆ ದಿನಗಳನ್ನು ಮೂರು ನೆನಪು ಬಂದು ಹೋಯಿತು ಮಂಜುನಾಥ್ ಸರ್. ಆ ಕಾರಣಕ್ಕೆ ಗುರಿ ಚಿತ್ರದ ಗೀತೆ ಬೇಕಾ ನಿಮಗೆ? ಆಲ್ ರೈಟ್, ಗುರಿ ಕನ್ನಡ ಚಿತ್ರರಂಗದ ಒಂದು ಒಳ್ಳೆ ಗೀತೆ. ಈ ಗೀತೆಯೊಂದಿಗೆ ನಿಮ್ಮ ಕನ್ನಡ ಅಂದರೆ ಶಾಲೆ ದಿನಗಳು ನೆನಪು ಮಾಡಿಕೊಳ್ಳಿ, ಮುಖದ ಮೇಲೆ ನಗು ತರಿ. ಇದೇ ಕಾರ್ಯಕ್ರಮದ ವಿಶೇಷತೆ. ಆತ್ಮೀಯ ಸ್ನೇಹಿತರೆ, ವಸಂತ ಕಾಲ ಬಂದಾಗ, ಆನಂದ ತಂದಾಗ, ಆನಂದ ಶಾಲೆ ದಿನಗಳನ್ನು ನೆನಪಿಸುತ್ತಾ ತೆಗಿರಿ. ಪೂಜಾ ಅವರು ರಿಕ್ವೆಸ್ಟ್ ಮಾಡಿದರೆ ಸದಾ ನಿನ್ನ ಕಣ್ಣಲ್ಲಿ ಮರಿಕಣ್ಣು ಹೊರಿ ಮ್ಯಾಗೆ. ಈ ಗೀತೆಯೊಂದಿಗೆ ಪ್ರಕಾಶ್ ಅವರು, ಮಂಜುನಾಥ್ ಅವರೇ, ವೈದ್ಯರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಅನುಭವ ಆ್ಯಂಡ್ ಜ್ಞಾನ ಅವ್ರ ಕಡೆ ಇರುತ್ತೆ, ಇಂಟರ್ನೆಟ್ನಲ್ಲಿ ಜ್ಞಾನ ಮಾತ್ರ ಇರುತ್ತೆ. ಎಸ್, ಆ್ಯಂಡ್ ನಮ್ಮ ದೇಹದಲ್ಲಿ ಯಾವ ಸಮಸ್ಯೆ ಇದೆ ಅದನ್ನು ಪರೀಕ್ಷೆ ಮಾಡಾದ ಕೂಡಲೇ ಮಾತ್ರ ವೈದ್ಯರು ನಿಮಗೆ ಅದಕ್ಕೆ ತಕ್ಕಂತೆ ಸಲಹೆ ಕೊಡ್ತಾರೆ. ಇಂಟರ್ನೆಟ್ನಲ್ಲಿ ಜನರಲ್ ಆಗಿ ಇರುತ್ತೆ. ಇನ್ನೂ ಮುಂದಿನ ದಿನಗಳಲ್ಲಿ AI ಟೆಕ್ನಾಲಜಿ ಬರ್ಬೋದು, ನಿಮ್ಮನ್ನು ಅಲ್ಲಿದಲ್ಲೇ ಪರೀಕ್ಷೆ ಮಾಡಿ ಇದು ಅದು. ಬಟ್ ನನ್ನ ಒಂದು ರಿಕ್ವೆಸ್ಟ್ ಆತ್ಮೀಯರೇ, AI ಯೂಸ್ ಮಾಡಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಮನುಷ್ಯರೊಂದಿಗೆ ಸ್ವಲ್ಪ ಇರ್ರಿಯಪ್ಪ. ಹಾಂ, ನಾವು ಆಟ್ ದ ಎಂಡ್ ಮನುಷ್ಯರೊಂದಿಗೇನೆ ಅಲ್ರಿ ವ್ಯವಹಾರ ಮಾಡಬೇಕು, ಮಾತನಾಡಬೇಕು, ಜೀವನ

ಕೊಳ್ಳಿ ಕೆಎಲ್ ಇ ಹೆಲ್ತ್ ಗೈಡ್ ಕಾರ್ಯಕ್ರಮ ಇದು ನಿಮಗೋಸ್ಕರನೇಯ. ಎಸ್, ಕಾರ್ಯಕ್ರಮದ ಮುಂದಿನ ಹಾಡುಗಳು ಹಿಂಗಿವೆ, ತುಂಬಾ ನೋಡಬೇಡಿ. ಎಸ್, ಈ ಗೀತೆಯೊಂದಿಗೆ ವಿಶಾಲ್ ಅವರು ಭಾಗವಹಿಸಿದ್ದಾರೆ. ಕೃಷ್ಣ ಅವರು ಕಾಲೇಜ್ ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡು ನನ್ನ ಬಹಳ ಇಷ್ಟವಾದ ಗೀತೆ ರೀಪ್ಪೋ. ಸ್ನೇಹಿತರೆ, ಉತ್ತಮ ಗೀತೆಗಳ ಲೈನ್ಅಪ್ ಇವೆ, ಕೇಳಿ ಮಜಾ ಮಾಡಿ. ದಿಸ್ ಇಸ್ ಶುಭ ಬುಧವಾರದ ಸ್ಪೆಷಲ್. ಬಂದ ಬಂದ ಮಂಜುನಾಥ ಶಾಲೆ ಸ್ಪೆಷಲ್ ತಗೊಂಡು ಬಂದ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವೇನು ಧ್ವನಿ, ಇದು ನಾಡಿ ಬಾಂಚ್ ಎಫ್ ಎಂ ಕೆ ಎಲ್ ಈ ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ.

ಮಾರಿಕಣ್ಣು ಹುರಿಮ್ಯಾಗೆ ಈಗ ಪ್ರಸಾರವಾಗಿರೋ ಗೀತೆ ಕುಳ್ಳ ಏಜೆಂಟ್ 000. ಎಸ್, ಈ ಚಿತ್ರದ ಒಂದು ಗೀತೆಯೊಂದಿಗೆ SPB ಅವರ ಧ್ವನಿಯಲ್ಲಿ ಭಾಗವಹಿಸಿದ್ರು ನಮ್ಮ ಗಜಾನನ್ ಕಾಮ್ಕರ್ ಅವರು. ಗಜಾನನ್ ಕಾಮ್ಕರ್ ಅವರೇ, ನೋಡಿ ಕೆಲವೊಬ್ಬರು ಗೆಳೆಯರು ಇರ್ತಾರೆ, ಪ್ರವಾಸಕ್ಕೆ ಹೋದಾಗ ಗೆಳೆಯರು, ಟೀ ಅಂಗಡಿನ್ಯಾಗ ಸಿಕ್ಕಿರೋ ಗೆಳೆಯರು, ಸಿನಿಮಾ ಥಿಯೇಟರ್ನಲ್ಲಿ ಸಿಕ್ಕಿರೋ ಗೆಳೆಯರು. ಇವರು ನನಗೆ ಹೆಂಗೆ ಗೆಳೆಯರಾಗ್ಯಾರ್ರಿ, ನಾನು ಬ್ರೇಕ್ ತೊಗೋತೇನೆ ನೋಡಿರಿ ಹೋಗಾಕ ಹೊರಗಡೆ, ಅಲ್ಲಿದ ಗೆಳೆಯರಾಗಿಬಿಟ್ಟಿದ್ದಾರೆ. ಸೊ ಅವ್ರು ರಿಕ್ವೆಸ್ಟ್ ಮಾಡಿರುವ ಎಲ್ಲ ಮಾಯವು ಈ ಗೀತೆ ಆಯಿತು ಪ್ರಸಾರ. ಕಾರಿಗೆ ನಮ್ಮದು ಮುಂದಿನ ಹಾಡು ಮಾರಿಕೊಂಡು ಹೋರಿಮ್ಯಾಗೆ. ಇದಾದ ತಕ್ಷಣ ಕಾಲೇಜು ಗೇಟಲ್ಲಿ, ತದನಂತರ ತುಂಬ ನೋಡಬೇಡಿ, ಅದಾದ ತಕ್ಷಣ ಆಹಾ ಜುಮ್ತಕ ಜುಮ್ ಜುಮ್ ಚಂದನ್ ಅವರದು. ವಿನೋದ್ ಅವರೇ ಹೌಸ್ಫುಲ್ ಆಗಿಲ್ಲ, ಹೌಸ್ಫುಲ್ ಆಗಿದೆ ವಿನೋದ್ ಅವರೇ, ಜಲ್ದಿ ಒಂದು 11 ಗಂಟೆಗೆ ಆಗಿತ್ತು, ಕ್ಷಮಿಸಿ. ಆದ್ರೂ ನೀವು ಪಾಪ ಬಂದು ಭಾಗವಹಿಸ್ತೀರಾ, ನನಗೆ ಅಷ್ಟು ಸಂತೋಷ. ಇದೇ ನೀವು ಭಾಗವಹಿಸುವ ಒಂದು ಉತ್ಸಾಹ ತೋರಿಸಿ, ಖಂಡಿತ ಭಾಗವಹಿಸಿ. ನಾಳೆಲ್ಲ ನಾಡ್ದು, ವಿಚ್ ಇಸ್ ಆನ್ ಶುಭ ಶುಕ್ರವಾರ 16 ಅಕ್ಟೋಬರ್ 2026 ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆ, 2026 ಅಕ್ಟೋಬರ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಇರುತ್ತೆ. ಸೊ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾರೆ, ಆ್ಯಂಡ್ ನೀವು ಕೇಳುವ ಪ್ರಶ್ನೆಗಳಿಗೆ ಮಾಹಿತಿ ಉತ್ತರವನ್ನು ಕೊಡಲಿದ್ದಾರೆ ಡಾಕ್ಟರ್ ಕುಮಾರ್ ವೆಂಚೂರ್ಕರ್ ಅವರು. ಇದರ ಸದುಪಯೋಗ ಪಡೆದುಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಸೊ ಗಜಾನನ್ ಕಾಮ್ಕರ್ ಅವರೊಂದಿಗಿನೂ ನಾನು ಮಾತನಾಡ್ತಿದ್ದೆ. ಸೊ ಆತ್ಮೀಯ ನೋಡಿ, ನಮ್ಮ ಶರೀರದ ಮೇಲೆ ಯಾವತ್ತೇನಾದರೂ ಸಮಸ್ಯೆ ಬರೋವರೆಗೂ, ಬರದಿರೋವರೆಗೂ ಅಂದರೆ ಬಂದಾಗ ನೋಡಿರಿ ನೀವು ತಲೆ ಮೇಲೆ ಕೈ ಇಟ್ಕೊಂಡು ಅಯ್ಯೋ ಅಂತ ಹೇಳೋಕ್ಕಿಂತ ಮುಂಚೆನೆ ದಯವಿಟ್ಟು ನಮ್ಮ ಜೀವನದಲ್ಲಿ ಮೂಮೆಂಟ್ ಈಸ್ ಮೆಡಿಸಿನ್ ಅನ್ನೋದು ತೊಗೊಂಡು ಬನ್ನಿ. ಇದನ್ನು ವೈದ್ಯರೇ ಹೇಳಿದ್ದಾರೆ, ಮೂಮೆಂಟ್ ಈಸ್ ಮೆಡಿಸಿನ್. ಆತ್ಮೀಯ ಸ್ನೇಹಿತರೆ ನೋಡಿ, ಈಗ ಹಬ್ಬಗಳು ಬರುತ್ತೆ, ಹಬ್ಬ ಬಂದು ಹೋದ ತಕ್ಷಣ ಎಲ್ಲರೂ ಒಂದೇ ವಿಚಾರ ಹೇಳ್ತಾರೆ, ವಿಚ್ ಈಸ್ ಏ ಹಬ್ಬ ಹಬ್ಬದ ಥರ ಹಂಚಿಲ್ಲಲ್ಲ ಅಂತ. ಅದಕ್ಕೆ ಕಾರಣ ಆತ್ಮೀಯ ಸ್ನೇಹಿತರೆ, ನಡೆದಾಡುವುದು ಭಾಳ ಭಾಳ ಕಮ್ಮಿಯಾಗಿದೆ. ಎಸ್, ಅದಕ್ಕೆ ನೋಡಿರಿ ನಾವು ಬಾಲ್ಯದಲ್ಲಿ ಆತ್ಮೀಯ ಸ್ನೇಹಿತರೆ ಒಂದು 2 ಬಿಗ್ ಶಾಪಿ ಬ್ಯಾಗ್ ಅಂತ ಬರ್ತಿತ್ತು ರೀ, ಆದರೆ ಬಾಂಬು ಕಟ್ಟಿಗೆದ್ರ ಬ್ಯಾಗ್ ಹಿಂಗಿರ್ತಿತ್ತು ಗೊತ್ತಾಯ್ತಲ್ರಿ, ಅದು ಹ್ಯಾಂಡಲ್ ಬಾಂಬುದ ಕಟ್ಟಿಗೆದ್ದಿತ್ತು. ಅದಕ್ಕೆ ನಾನಂತರೂ ನಮ್ಮವ್ವ ನಮ್ಮ ಬಿಗ್ ಶಾಪಿ ಬ್ಯಾಗ್ ಅದನ್ನ 2 ತೊಗೊಂಡು ಹೋಗ್ತಿದ್ವಿ ಮಾರ್ಕೆಟಿಗೆ. ಈಗ ಗಣೇಶ ಚತುರ್ಥಿ ಇರಲಿ ಅಥವಾ ಈ ಒಂದು ಬರೋ ದಸರಾ ದೀಪಾವಳಿ ಒಟ್ಟೇನೋ ಹಬ್ಬ, ಒಂದು ವಾರ ಮುಂಚೆ ಹೋಗೋರು ಆ ಮಾರುತಿಗಲ್ಲಿ ಗಣಪತಿಗಲ್ಲಿ ಇಲ್ಲಿ ಅಲ್ಲಿ ಪಂಗುಳುವಲ್ಲಿ ಎಲ್ಲ ಕಡೆ ತಿರುಗಾಡೋರ ಬಟ್ಟೆ ಚಪ್ಪಲ ಶೂಸ ಇವು ಎಲ್ಲ ತೊಗೊಂಡು ಬರೋರು. ಮನೆಗೆ ಬಂದ ತಕ್ಷಣ ಆ ದೀಪ ತರಲಿಕ್ಕೆ ಅಂತ ನಾವು ಹೋಗ್ತಿದ್ವಿ ರೀ ಗಣಪತಿಗಲ್ಲಿ ಆ ಕಡೆನೂ, ಆ ದೀಪನೂ ತರ್ತಿದ್ವಿ ಆತ್ಮೀಯ ಸ್ನೇಹಿತರೆ, ಮಣ್ಣಿನ ದೀಪ. ಈಗೆಲ್ಲ ಆನ್ಲೈನ್ನಲ್ಲಿ ಕ್ಯಾಂಡಲ್ ದೀಪ, ಇಲೆಕ್ಟ್ರಿಕ್ ದೀಪ, ಏನ್ರಿ ಹೂಗಳು ಪ್ಲಾಸ್ಟಿಕ್, ಯವ್ವ ದೇವ್ರ ಹೂನೂ ಪ್ಲಾಸ್ಟಿಕ್ ಆಗೈತ್ರಿ. ನಾನು ಮುಂಬೈನಲ್ಲಿದ್ದಾಗ ಗಣೇಶ ಚತುರ್ಥಿ ಇದ್ದಾಗ ಒಬ್ಬರು ಅವರ ಮನೆಗೆ ಕರೆದಿದ್ದರು ಅವರ ಗಣೇಶ ಚತುರ್ಥಿ ನೋಡಲಿಕ್ಕೆ. ನನಗೆ ಶಾಕ್ ಆಯಿತು, ಈ ರೇಂಜ್ಗೆ ಅಲಂಕಾರ ಮಾಡ್ಯಾರಲ್ಲಪ್ಪ ಅಂತ. ಮಸ್ತ್ ಹೂಗಳು ರೀ, ದೂರಿಂದ ಹಿಂಗೆ ಅನ್ಸಾಗತ್ತಿತ್ತು ಈ ಹೂ ಎಷ್ಟು ಚಂದಿರ್ಬೋದು. ಅವ್ರ ಮನೆಯಾಗ AC ಹಚ್ಚಿರ್ರಿ, ಇಷ್ಟು ಹೂವು ಹಾಕ್ಯಾರ ಅಲಂಕಾರ ಮಾಡ್ಯಾರ, ಯಾಕಪ್ಪ ಗಮ್ ಅನ್ವಲ್ಲ ಅಂದ್ರೆ ಸಮೀಪ ಹೋಗಿ ಹಿಡಿದ್ರೆ ಎಲ್ಲ ಪೇಪರ್ದ ಬಟ್ಟೆದಿತ್ತು. ನನ್ನ ಕಣ್ಣಾಗ ನೀರು ಬಂತು. ನಾನಂದೆ ಎಂಥ ಲೋಕವಯ್ಯ, ಅಲಂಕಾರದಲ್ಲಿಯೂ ಕೂಡ ಇವರಿಗೆ ಪ್ಲಾಸ್ಟಿಕ್ ಸಿಕ್ಕಿದೆ. ಅದರಲ್ಲಿಯೂ ಸ್ನೇಹಿತರೆ ಪ್ಲಾಸ್ಟಿಕ್ಕು ಬಟ್ಟೆಗಳ ಆ ಒಂದು ಹೂಗಳನ್ನು ನೋಡುವಾಗ ಶಾಕ್ ಆಯಿತು. ದೂರದಿಂದ ಯಾರಿಗೂ ಡೌಟ್ ಬರೋದಿಲ್ಲ ಕಿ ಇದಿದೆ ಅಂತ, ಇದು ಸುಳ್ಳು ಪ್ಲಾಸ್ಟಿಕ್ಕು ಅಂತ. ದಯವಿಟ್ಟು ತಮ್ಮ ಜೀವನದಲ್ಲಿ ಮೂವ್ಮೆಂಟ್ ಈಸ್ ಮೆಡಿಸಿನ್ ಚಲವಣೆ, ಎಸ್, ಅಥವಾ ಚಳುವಳಿಯೇ, ಚಳುವಳಿ ಈಸ್ ಅ ಡಿಫ್ರೆಂಟ್ ಥಿಂಗ್, ಚಲವಣೆ, ಎಸ್, ಚಲವಣೆ ಅಂತ ಹೇಳ್ತಾರೆ ಅಲ್ರಿ, ಅಂದ್ರೆ ನಡೆದಾಡುವುದು, ಅದೇ ನಿಮ್ಮ ನಿಜವಾದ ಔಷಧಿ. ದಯವಿಟ್ಟು ತಮ್ಮ ಶರೀರವನ್ನು ಸ್ವಲ್ಪ ಅಲ್ಲಾಡ್ಸ್ರಿ. ಹಂಗಂತ ಹೇಳಿ ಈಗ ಗಡಗಡ ಗಡಗಡ ಅಲ್ಲಾಡ್ಸಾಕೆ ಹೋಗ್ಬೇಡ್ರಿ, ಆಜುಬಾಜುದವ್ರು ಅಂಜ್ಯಾರ ಇವನಿಗೇನಾತಪ್ಪ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮೂಮೆಂಟ್ ಈಸ್ ನಿಜವಾದ ಮೆಡಿಸಿನ್. ನಾವು ಇಲ್ಲೇ ಅಲ್ಲಿ ಈಗ ನೋಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ನಿಮ್ಗೆ ನಂದೇ ವೈಯಕ್ತಿಕ ಹೇಳ್ತೇನೆ, ಶನಿವಾರ ಬಂದಾಗ ನಾ ಪಾರ್ಟಿ ಮಾಡ್ತೇನೆ ರೀ, ಮನೆಯಾಗ ಆರಾಮ ಏನಾದರೂ ಆರ್ಡರ್ ಮಾಡಿ ತಿನ್ನೋದು ಅಥವಾ ಹೊರಗಡೆ ಹೋಗೋದು. ಒಂದ್ಸಲ ಆರ್ಡರ್ ಮಾಡಿ ತಿಂದೇನೆ ರೀ, ಇಲ್ಲಂತ ಹೇಳೋದಿಲ್ಲ, ಸುಳ್ಳು ಹೇಳೋದಿಲ್ಲ, ಇದ್ದಿದ್ದು ಹೇಳ್ತೇನೆ. ಆಮೇಲೆ ಏನಾಯಿತು, ನನಗದು ಒಂದು ಸ್ವಲ್ಪ ಮಜಾ ಅನಿಸಿತ್ತು. ಆಮೇಲೆ ನಾನಂದೆ ಹೊರಗಡೆ ಹೋಗಿ ಇನ್ನೊಬ್ಬರೊಂದಿಗೆ ಮಾತನಾಡಿ ಒಂದು ಐಟಮ್ ತೊಗೊಂಡು ಬರೋದು ಏನಾದ್ರು ತಿನ್ನಾಕೆ, ಅದ್ರದ್ದು ಗಮ್ಮತ್ತೆ ಬೇರೆ. ಏನೋ ಒಂದು ಇಂಟರ್ನೆಟ್ನಾಗ ನೋಡಿ ಅದನ್ನು ಆರ್ಡರ್ ಮಾಡಿ ಅದನ್ನು ತರಕ್ಕೆ ಒಬ್ಬರು ಬರ್ತಾರೆ, ಅವ್ರದ್ದು ಒಂದು ಕೆಲಸ ಇದೆ ಇಲ್ಲಂತ ಹೇಳ್ತಾ ಇಲ್ಲ, ಅದ್ರದ್ದು ಒಂದು ಬೇರೆ. ಆಮೇಲೆ ಆಮೇಲೆ ಏನಾಯಿತು, ಎಲ್ಲ ಆರ್ಡರ್ ಮಾಡಕ್ಕತ್ತೀನಿ, ಇಲ್ಲಿದಿಲ್ಲೇ ಹೊರಗಡೆ ಹೋಗಿ ಅದೂ ಗಾಡಿ ಮೇಲೆ ಕೂತ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ವಾ, ಏನಾಗ್ತಾಯಿದೆ ಸ್ನೇಹಿತರೆ? ಎಷ್ಟು ಕಂಫರ್ಟ್ ಜಾಸ್ತಿ ಆಗುತ್ತೆ ನೋಡಿ.
ಅಷ್ಟನ್ನು ನಡೆಯೋದು ಕಮ್ಮಿ ಆಗ್ತಾ ಇದೆ. ಎಸ್, ಕಂಫರ್ಟ್ ಅಂದರೆ ಸುಖ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಬಟ್ಟೆ, ಔಷಧಿ, ಕಿರಾಣಿ, ನಿಮಗೆ ಏನು, ನಿಮ್ಮ ಬ್ಲಡ್ ಟೆಸ್ಟು ಮನೆಗೆ ಬಂದು ಮಾಡಾಕತ್ತಾರೆ. ದೇವ್ರ ದೇವ್ರ, ಹೌದು ಆತ್ಮೀಯ ಸ್ನೇಹಿತರೆ, ಬ್ಲಡ್ ಟೆಸ್ಟು ಮನೆಗೆ ಬಂದು ಮಾಡಾಕತ್ತಾರೆ. ಬೇಸಿಕಲಿ ಯಾವುದೇ ರೀತಿ ನಿಮಗೆ ನಡೆಯಾಕ ಬಿಡವಲ್ರಿ ಜನ. ಅದೇ ನೋಡಿರಿ, ನಮ್ಮ ಹಿರಿಯರು ಒಂದು 60-70 ಕ್ರಾಸ್ ಆದವರು ನಡೀತಿರ್ತಾರೆ ಆರಾಮಾಗಿರ್ತಾರೆ. ನಾನು ನಿಮಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಪರಿಚಯದವರು ಅಡ್ಮಿಟ್ ಆಗಿದ್ದರು ಆಸ್ಪತ್ರೆಯಲ್ಲಿ. ಒಂದು ವಾರ ಅವರು ಬೆಡ್ನಲ್ಲಿಯೇ ಇದ್ದರು. ತದನಂತರ ಅವರು ಎದ್ದ ತಕ್ಷಣ ಅವರಿಗೆ ಅವ್ರದ್ದೇ ಮನಸ್ಸಲ್ಲಿ ಬಂತು, ಕಿ ನನಗೊಂದು ಸ್ವಲ್ಪ ನಡಿಬೇಕು ಅಂತ. ನಾನಂದೆ, ನಾನು ಅವರಿಗೆ ವೈದ್ಯರ ಸಲಹೆ ತೊಗೊಂಡು ಅವ್ರಿಗೆ ಸ್ವಲ್ಪ ನಡಿಬೇಕು, ಈಗ ಆಸ್ಪತ್ರೆ ದೊಡ್ಡದು, ಬರ್ರಿ ಅಂತ ಹೇಳಿದೆ. ಅವರು ಒಂದು 10-15 ನಿಮಿಷ ನನ್ನೊಂದಿಗೆ ಸ್ಲೋಲಿ ನಡೆದರು. ಸ್ಲೋಲಿ ನಡೀತಾ ನಡೀತಾ 10-15 ನಿಮಿಷ ಇದ್ದಿದ್ದು ಅರ್ಧ ತಾಸಾಯಿತು. ತದನಂತರ ಅವರಿಗೆ ಇಷ್ಟ ಆರಾಮ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದೇ ದಿನ ಸಾಯಂಕಾಲ ಅವರ ರಿಪೋರ್ಟ್ ಬಂತು. ರಿಪೋರ್ಟ್ ನೋಡಿದ್ರೆ ಒಮ್ಮೆ ಎಲ್ಲ ನಾರ್ಮಲ್ ಆಗಿದೆ, ಅಂದರೆ ಎಕ್ಸಾಮ್ಸೇ ಅಲ್ಲ, ಬಟ್ ಎಸ್. ಆಮೇಲೆ ವೈದ್ಯರು ಕೇಳಿದ್ರು, ಏನು ಮಾಡಿದ್ರಿ ಇವರು? ನಾನು ಏನಿಲ್ಲ, 10 ನಿಮಿಷ ವಾಕಿಂಗ್ ಮಾಡೋಣ ಅಂತ ಕೇಳಿದೆ. ಆಸ್ಪತ್ರೆ ಆವರಣ ನೋಡ್ಕೋತ ನೋಡ್ಕೋತ 10-15 ಅರ್ಧ ತಾಸಾಯಿತು. ಆರಾಮ್ ವಾಕ್ ಮಾಡ್ಯಾರು, ಅವ್ರಿಗೆ ಆರಾಮ್ ಅನ್ಸೈತಿ. ಏಯ್, ಭಾಳ ಚಲೋ ಮಾಡಿದ್ರಿ, ಇದನ್ನು ಮಾಡ್ತು ಬರ್ರಿ ಅಂತ. ಸೊ ಸ್ನೇಹಿತರೆ, ಮೂಮೆಂಟ್ ಈಸ್ ಮೆಡಿಸಿನ್, ಚಲವಣೆ ಅದೇ ನಿಜವಾದ ಔಷಧಿ. ನಡೆದಾಡಿ, ದಯವಿಟ್ಟು ನಡೆದಾಡಿ. ಹಾ, ಎಷ್ಟೋ ಜನ ನಡೆದಾಡ್ ಸಾಕಾಗಿರುತ್ತೆ, ಅಂಥವ್ರಿಗೆ ಹೇಳ್ತಾ ಇಲ್ಲ. ಕಾರ್ಯಕ್ರಮದ ಮುಂದಿನ ಹಾಡು ಇದು, ಮಾರಿಕೊಂಡು ಹೋರಿಮೆ ಆಗಿ ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ಮಾರಿಕೊಂಡು

0: ಎತ್ತಲೆ ಎತ್ತಲೆ ತುಂಬಾ ನೋಡ್ಬೇಡಿ ಲವ್ ಆಯ್ತದೆ, ಲವ್ ಮಾಡ್ಬೇಡಿ ನೋವು ಆಯ್ತದೆ, ಹೂವ ಕೊಡಬೇಡಿ ಮದುವೆ ಆಯ್ತದೆ.
1: ವಿಶಾಲ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಯ್ತು ಪ್ರಸಾರ. ಆಹಾ ಜುಮ್ ತಕ ಜುಮ್ ಜುಮ್ ಬಾಯ್ ಚಂದನ್, ತದನಂತರ ಈ ಟಚ್ ಅಲ್ಲಿ ಬಾಯ್ ಲಕ್ಷ್ಮಿಯವರು, ಆಮೇಲೆ ನಮ್ಮ ವಿನೋದ್ ಅವರು. ಆದ್ರೆ ಒಂದು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ರೆ ಎಲ್ಲಿಂದ ಆರಂಭವು? ನಮ್ಮ ರಾಜೇಶ್ವರಿ ಅವರು, ನಮಸ್ಕಾರ ಮಂಜುನಾಥಣ್ಣ, ಸಾರಿ ಟು ಸೇ ಅದು ಚಲಾವಣೆ ಅಲ್ಲ, ಚಲನೆ. ಎಸ್, ಚಲನೆ, ಚಲನೆ ನಿಜವಾದ ಔಷಧಿ. ಮೂಮೆಂಟ್ ಈಸ್ ಮೆಡಿಸಿನ್. ರಾಜೇಶ್ವರಿಯವರೇ ನಡ್ರಿ, ನಾವು ಮೂಮೆಂಟ್ ಮಾಡೋಣ, ನನಗೆ ಗೊತ್ತು. ವೇಣು ದುನಿಯಾ ನನ್ನ ಕುಟುಂಬದ ಎಲ್ಲ ಮಹಿಳೆಯರು ತಮ್ಮ ಜೀವನದಲ್ಲಿ ಚಲನೆ ಅಂದರೆ ಮೂಮೆಂಟ್ ಮಾಡ್ತಾನೆ ಇರ್ತಾರೆ. ಮನೆ ಕೆಲಸ ಅದು ಇದು ಅಂತ ಪುರುಷರದ ನೋಡ್ರಿ, ಪುರುಷರು ಬಿಡ್ರಿ, ಮನೆ ಪುರುಷರು ಅವರು ಮಾಡ್ತಿರ್ತಾರೆ. ನಮ್ದ ನೋಡ್ರಿಪ್ಪ, ಮಕ್ಕಳು, ಯುವಕರು, ಯುವತಿಯರು, ಈಗಿಂದ ಆತ್ಮೀಯ ಸ್ನೇಹಿತರು, ಇದು ಭಾಳ ಡೇಂಜರಸ್ ಒಂದು ಸ್ಥಿತಿಯಲ್ಲಿ ಬರ್ತಾ ಇದೆ ಗೊತ್ತಾ ನಿಮಗೆ. ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಹಾಸಿಗೆ ಮೇಲೆ 2, 3, 4, 5 ತಾಸು ಅಲ್ಲಾಡೋದೇ ಇಲ್ಲ. ಏಮಂಜು ಹಿಂಗೆಲ್ಲ ಆಗುತ್ತಾ ಅಂತ ಆಗ್ತಾ ಇದೆ. ಬರೇ ಗೇಮ್ಸ್ ಆಡ್ಕೋತಾ ಈ 3-4 ತಾಸು ಕೂತಿರೋ ದೃಶ್ಯವನ್ನು ನಾನು ವೈಯಕ್ತಿಕವಾಗಿ ನೋಡಿದ್ದೇನೆ. ಊರಿಗೆ ಹೋದಾಗ ನನ್ನ ಸಾಧನೆ ನಾನು ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೆ. ಅದನ್ನು ಮಾಡುವಾಗ ಅವರು ಹುಡುಗರು, ನನಗೆ 1 ತಾಸು ಬೇಕ್ರಿಪ್ಪ ಎಲ್ಲ ಇದೆಲ್ಲ ಮಾಡೋಕ್ಕೆ. ಅದು ಮಾಡಿ ಮುಗಿಯೋ ಮಟ್ಟಗೂ ಅವ್ರು ಅಲ್ಲಿಂದ ಅಲ್ಲಾಡಲಿಲ್ಲ, ಏನಿಲ್ಲ. ಆಮೇಲೆ ನಾನು ಎಲ್ಲ ಮಾಡಾದ ಕೂಡಲೇ, ಇದು ಹೆಂಗೆ ಮಾಡ್ತೀರಿ, ಎಲ್ಲಿ ಕಲಿತೀರಿ, ನನಗೂ ಕಲಿಸ್ರಿ. ಆಯ್ತು ರೀ, ಯೋಗ ಇದು, ಇದು ಕಲೀಲಿಕ್ಕೆ ನಾನಲ್ಲ, ನೀವು ಗುರುಗಳ ಕಡೆ ಹೋಗಬೇಕು, ಈ ಊರಲ್ಲಿ ನಿಮಗೆ ಸಿಗುತ್ತೆ. 5,000 ರೂಪಾಯಿ ಒಪ್ಪ, 5,000 ಅದ ವ್ಯಕ್ತಿ ದಾರುಗೋಸ್ಕರ ಸಾಯಂಕಾಲ 10,000 ಖರ್ಚು ಮಾಡ, ಹೆಂಗಲ್ರಿ ಆತ್ಮೀಯರೇ? ಸೊ ಜೀವನ ಅಂದರೆ ಆಯ್ಕೆ ಮೇಲೆ, ನಿಮ್ಮ ಕಡೆ ಆಯ್ಕೆ ಐತಿ. 10,000 ರೂಪಾಯಿದ ಪಾರ್ಟಿ ಮಾಡೋರು, 5,000 ರೂಪಾಯಿ ಯೋಗ ಶಿಬಿರಕ್ಕೆ ಹೋಗಿ ಯೋಗವನ್ನು ಕಲಿತು ತಮ್ಮ ಜೀವನ ಸಾರ್ಥಕ ಮಾಡೋರು. ನೋಡಿ, ಆ 10,000 ರೂಪಾಯಿ ಪಾರ್ಟಿ ಮಾಡಿದ್ರೂ ಗಮ್ಮತ್ತಿದೆ, ಆದರೆ ಆ ಗಮ್ಮತ್ತಿಗೆ ಒಂದು ಇದಿದೆ, ಏನಂತಾರೆ, ಬೆಲೆ, ಬಿಲ್ ಕಟ್ಟಬೇಕು, ಬೆಲೆ ಇದೆ. ಅಂದರೆ ಗೊತ್ತಾಯ್ತಲ್ಲ, ಅದಕ್ಕೆ ನೀವು ಅಲ್ಲಿ ಏನು ನೀವು ಅನುಭವಿಸಿರ್ತೀರ ಅದಕ್ಕೆ ಆಮೇಲೆ ಮುಂದೆ ನೀವು ಬಿಲ್ ಕಟ್ಟಬೇಕ್ರಿ. ಯೋಗಕ್ಕೆ ಯಾವತ್ತೂ ಇಲ್ಲ, ಧ್ಯಾನಕ್ಕೆ ಯಾವತ್ತೂ ಇಲ್ಲ. ಒಳ್ಳೆ ಶಿಬಿರ, ಒಳ್ಳೆ ಗುರುಗಳ ಕಡೆ ಹೋಗಿ ಕಲೀರಿ. ಈ ಯೋಗ, ಧ್ಯಾನ, ವ್ಯಾಯಾಮ ಮಾಡಲಿಕ್ಕೆ ರೊಕ್ಕ ಕೊಟ್ಟು ಕಲಿಬೇಕಲ್ರಿ ಗುರುಗಳ ಕಡೆಯಿಂದ. ಅವಾಗ ನೋಡ್ರಿ ನಿಮ್ಗೆ ಖರ್ಚ ಪರ್ಚ ಅಂತ ಹೇಳ್ತೀರಿ, ಆದ ನೀವು ಇಲ್ಲೇ ಅಲ್ಲಿ ಹೆಂಗ್ರಿಪ್ಪ ಖರ್ಚು ಮಾಡ್ತೀರಿ? ಇದೇ ನಮ್ಮ ಊರಲ್ಲಿ ನಮ್ಮ ಪೌಣ್ಯರಿಗೆ ಹೇಳಿದಾಗ ಅವ್ರು ಅಂದರು ಹೌದು ಕರೆಕ್ಟ್ ಐತಿ ಅಂತ. ಕರೆಕ್ಟ್ ಐತಿ ಅಂತ ಹೇಳ್ಯಾರ್ರಿ, ಆದರೆ ಅವ್ರು ಯೋಗಿ ಶಿಬಿರ ಜಾಯ್ನ್ ಆಗಿಲ್ಲರಿ. ಅಂಥವ್ರು ಏನು ಗೊತ್ತಾ ಆತ್ಮೀಯರೇ, ಅವರಿಗೆ ಆಯ್ಕೆನೇ ಮಾಡ್ಕೊಂಡಾರೆ ಕಂಫರ್ಟ್, ಆ ಕಂಫರ್ಟ್ನಲ್ಲಿ ಆರಾಮಾಗಿ ಬಿಟ್ಟಿದ್ದಾರೆ. ನಮ್ದೇ ವಯಸ್ಸ್ರಿಪ್ಪ, ಅವ್ರಿಗೆ ಏನೂ ಮಾಡ್ತಾ ಇಲ್ಲ. ನಾನು ಹಿಂಗೆ ಹೇಳ್ತಾ ಇಲ್ಲ ಕಿ ಯೋಗ ಮಾಡಿದವರು ಅಮರ ಆಗ್ತಾರೆ, ಯೋಗ ಮಾಡದೇ ಇರೋರು ಇದಾಗೋದಿಲ್ಲ ಅಂತ, ಹಂಗಲ್ಲ. ಯೋಗ, ಧ್ಯಾನ, ವ್ಯಾಯಾಮ, ಪ್ರಾಣಾಯಾಮ, ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯೋದು, ಅದರದ್ದು ಒಂದು ಅನುಭವನೇ ಡಿಫ್ರೆಂಟ್ ಇರುತ್ತೆ. ಕೆಲವೊಬ್ಬರಿಗೆ ದೇವರಂದರೆ ಇಷ್ಟ ಆಗೋದಿಲ್ಲ, ಓಕೆ, ಆದರೆ ಯೋಗ ಎಲ್ಲರೂ ಮಾಡ್ಬೋದು. ಎವ್ರಿಬಡಿ ಕ್ಯಾನ್ ಡೂ. ಈಗ ಅಂತಾರಾಷ್ಟ್ರೀಯ ಯೋಗ ದಿನ ಬಂದಾಗ ಮಾತ್ರ ಯೋಗ ಮಾಡ್ಯ ಫೋಟೋ ಹಾಕಿನ್ಯ, ಯೋಗ ಮಾಡ್ಯ ಫೋಟೋ ಹಾಕಿನ್ಯ, ಹಂಗಿರಾಗಿಲ್ಲ. ಸೂರ್ಯನ ನಮಸ್ಕಾರನೂ ಕೂಡ ನೀವು ಗುರುಗಳ ಕಡೆಯಿಂದನೇ ದಯವಿಟ್ಟು ಕಲೀರಿ. ನಮ್ಮ ಬೆಳಗಾವಿಯಲ್ಲಿ ಯಾರಾದರೂ ಇರ್ತಾರೆ, ಈಗ ನೀವು ಇವ್ರ ಕಡೆ ಹೋಗಿ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ತಮ್ಮ ಜೀವನದಲ್ಲಿ ಗುರುಗಳ ಕಡೆಯಿಂದ ಯೋಗ ಕಲಿತು ತಮ್ಮ ಜೀವನದ ಆ ಒಂದು ಅನುಭವ ಕೂಡ ಅನುಭವಿಸಿ ಆತ್ಮೀಯರೇ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೂ ತಮ್ಮ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ಇದಾಗಿತ್ತು ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ಮುಂದಿನ ಗೀತೆಗಳು ಆಹಾ ಜುಮ್ ತಗ ಜುಮ್ ಜುಮ್ ಈ ಟಚ್ಚಲ್ಲಿ ಲಾಸ್ಟಲ್ಲಿ ಎಲ್ಲಿಂದ ಆರಂಭವೋ ವಿನೋದವರು ನೋಡೋಣ, ಆದರೆ ಪ್ರಸಾರ ಹಾಡನ್ನು ಕೇಳಿ ಮಜಾ ಮಾಡಿ ಬಾ.

ಇಡೀ ವಿಶ್ವವೇ ತಲೆಯೆತ್ತಿ ನೋಡುವಂತಹ ಶ್ರೀಮಂತ ಸಂಸ್ಕೃತಿ ನಮ್ಮದು. ನಮ್ಮ ಸಿರಿವಂತ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಅದು ಜನಪದ. ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ. ಇದು ಕೆಎಲ್ಇ ಕನಸು. ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಪ್ರಥಮಂ ವಂದೇ ವಕ್ರತುಂಡಂ ಅನ್ನುವಂತೆ ನಾವು ಯಾವುದೇ ಶುಭ ಕಾರ್ಯ ಪ್ರಾರಂಭ ಮಾಡುವುದಕ್ಕೂ ಮೊದಲು ಶ್ರೀ ಗಣೇಶನನ್ನು ಪೂಜಿಸುತ್ತೇವೆ. ಶರಣು ಶರಣಯ್ಯ ಗಣನಾಯಕ, ನಮ್ಮ ಕರುಣದಿಂದಲೀ ಕಾಯೋ ಗಣನಾಯಕ.

ಕೇಳ್ತಾ ಇದ್ದೀರಾ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ 90.4 ತರಂಗಾಂತರಗಳಲ್ಲಿ ವೇಣುಧ್ವನಿ. ಇದು KLE ಕನಸು. ಮುತ್ತು ಕೊಟ್ಟೆ ನಮ್ಮ ತಂಗಿ ನಾನೊಂದ, ಮೂಗತಿಯಲ್ಲಿರುವುದು ನತ್ತೊಂದ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ. ಇದು 90.4 FM ಗೀತ ಸಂಗಮ ಕಾರ್ಯಕ್ರಮವಿದು. ಸ್ಥಳೀಯ ಪ್ರತಿಭೆಗಳಿಗೊಂದು ವೇದಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ಕುಮಾರಿ ಸ್ವಾತಿ ಸುತಾರ್ ಅವರಿಂದ ಸಂಗೀತ ಕಾರ್ಯಕ್ರಮವನ್ನು.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿ ಕನಸಾದಂಥ ವೀಣು ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM ವೇಣು

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ

ಎಲ್ಲರಿಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಕುಮಾರಿ ಸ್ವಾತಿ ಸುತಾರ್. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಹಾಗೆ ಸುಮ್ಮನೆ, ಗಾಯಕರು ಸೋನು ನಿಗಮ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲ ಕಾರ್ಯಕ್ರಮದ ಮುಂದಿನ ಗೀತೆ ಮುಂದೊವ್ವ ದಿನವು. ಗಾಯಕರು ಸೋನು ನಿಗಮ್, ಚಿತ್ರ ನಾನು ನನ್ನ ಕನಸು, ಸಂಗೀತ ನಿರ್ದೇಶಕರು ಹಂಸಲೇಖ, ಸಾಹಿತ್ಯ ಹಂಸಲೇಖ. ಹಾಡನ್ನ ಕೇಳಿ ಆನಂದ.

ಮಂಜುನಾಥ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ನವಿಲೆ ಯಜಮಾನ. ಮಧುರವಾದ ಗೀತೆ ಇದು, ಹಾಡನ್ನ ಕೇಳಿ ಆನಂದಿಸಿ.

0: Tendulkar in a punishing mode. The ball is a full toss. He hits it over a fielder. The ball races towards the boundary ropes. It's another wonderful four. Just listen to the crowd on its feet as Brendan catches the score again. The bowler.
1: ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ಮಧುರವಾದ ಗೀತೆಗಳ ಕಾರ್ಯಕ್ರಮವಿದು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 03 ಹಾಗೂ 8123871607.

0: Renewed commitment to strengthening tuberculosis prevention and control initiatives across the country. Under the TB Mukt Bharat Abhiyan, more than 28 crore people have been screened, over 20 lakh individuals have received TB preventive treatment, and 5,70,000 new Nikshay Mitras have joined the initiative. The National TB Elimination Program provides free screening and treatment services at all public health facilities and private healthcare centers. Health and Family Welfare Ministry has launched Josh Joint Squad for Health to further strengthen community participation in India's fight against tuberculosis. With Dipendra Kumar, Akshit Vaidyan, Akashvani News, Delhi.
1: Delhi's Special Executive Magistrate Court today remanded Cockroach Janata Party leaders Saurav Das and Ashutosh Ranka to 5 days of judicial custody, while another leader, Ajinkya Shinde, has been released on a personal bond. The three were detained by Delhi police over allegations of attempting to enter Jantar Mantar a day after it was denotified as a protest site. Facing criticism over the diesel deal with Russia, US President Donald Trump defended the deal to release Russian diesel into global markets, saying it is intended to ease high fuel prices and is not meant for the United States. Trump said last Friday that Russia will supply more than 3 lakh tons of diesel, followed by 5 lakh tons in November and 1 million tons thereafter. The US Treasury Department issued a temporary license easing sanctions on Russian diesel shipments until 7th of April 2027. India Meteorological Department, IMD, has forecast heavy rainfall over Jammu and Kashmir, Ladakh, Tamil Nadu and Puducherry for the day. The Met Department also predicted thunderstorms accompanied with hailstorm over Haryana, Chandigarh, Delhi, Himachal Pradesh, Punjab and West Rajasthan till Friday. IMD said that thunderstorms accompanied by lightning and lightning over Andhra Pradesh, Orissa, Rajasthan and Vidarbha, Himachal Pradesh, Keralam and South Interior Karnataka during the next 2 days. In men's cricket, India will face West Indies in the 4th T20 International in Hyderabad today. The match will begin at 7 p.m. Indian time. India lead the 5-match series 2-1 after defeating West Indies by 14 runs in the third T20I in Indore last Sunday. In badminton, Tanvi Sharma and Kidambi Srikanth progressed to the second round of the Denmark Open 2026 after securing hard-fought victories in their opening matches. Benchmark domestic equity indices were trading around 0.5% down in afternoon session today. Sensex fell 351 points to 72,682, while Nifty lost 125 points to 22,598 when reports last came in. In the broader market at the National Stock Exchange, mid-cap 100 index dipped marginally, while small-cap 100 index declined 0.2% a short while ago. And now before we end the bulletin, the headlines once again. India proposes developing joint India-ASEAN research agenda focused on maritime security and emerging technologies. External Affairs Minister Dr. S. Jaishankar says, world is moving towards new international order with wide range of countries playing greater role in global affairs. Wholesale price index inflation rises to 11.39% in September this year. IMD forecasts heavy rainfall over Jammu Kashmir, Ladakh, Tamil Nadu and Puducherry for today. And in cricket, India to take on West Indies in 4th T20 International in Hyderabad today. For details of these stories and more, log on to our website www.newsonair.gov.in and News on AIR app. And with that, we end the midday news.
2: आप ट्यून है और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणु धोनी 90.4 एफएम के एल ई कनसु।
3: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
4: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
4: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 24 86 286.
5: ಭಾರತದ ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್. ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ. ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
6: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಬಂದಾವತ್ತು ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆಯ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣ್ ಗಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣ ಮಹಿಷದತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲರ್ಸ್, ಸುವರ್ಣ ಮಹಿಷದತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಎಕ್ಸ್ಟೆನ್ಷನ್ 4327.
1: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448144503 ಹಾಗೂ 8123871607.
1: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: ಬಂದಾವತ್ತು ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮಧು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ. ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: केएलई विश्वनाथ कत्ती दंत महाविद्यालय बेळगावी येथे जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಬಂದಾವತ್ತು ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣ ಗಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣುಧ್ವನಿ 90.4 FM. ನಮ್ಮ ಇಂದಿನ ಸಂಧ್ಯಾ ಸಮಯ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೆ, ಜೀವನವೆಂಬ ಪಯಣದಲ್ಲಿ ಬಾಲ್ಯ, ಯೌವನ, ಸಂಸಾರ, ಜವಾಬ್ದಾರಿಗಳು, ಹೀಗೆ ಒಂದೊಂದು ಹಂತವನ್ನ ದಾಟಿ ಇಂದು ಅನುಭವಗಳ ಸುಂದರ ಒಂದು ಸಂಧ್ಯಾ ಸಮಯದಲ್ಲಿ ಬಂದು ನಿಂತಿರುವಂತಹ ಹಿರಿಯ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಅವರ ಬದುಕಿನ ಪ್ರತಿಯೊಂದು ಹೆಜ್ಜೆಯ ಹಿಂದಿರುವಂತಹ ಕಥೆಯನ್ನ, ಕಷ್ಟಗಳನ್ನ, ಸಾಧನೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶಿಗು ಕುಸಗಲ್, ಹಿರಿಯ ಸಾಹಿತಿಗಳು ಬೆಳಗಾವಿ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನಿಮ್ಮ ಬಾಲ್ಯದ ನೆನಪುಗಳನ್ನ ನೆನೆಯೋದಾದ್ರೆ ಯಾವ ಒಂದು ನೆನಪು ನಿಮ್ಗೆ ಈಗಲೂ ತುಂಬಾ ಖುಷಿಯನ್ನ ಕೊಡುತ್ತೆ ಸರ್? ಬಾಲ್ಯದ ಬಗ್ಗೆ,
1: ಬಾಲ್ಯದ ನೆನಪುಗಳು ಬಹಳ ಖುಷಿ ಕೊಡ್ತಾರೆ ಮೇಡಮ್. ಯಾಕಂತಂದ್ರೆ ಅಂದಿನ ನಮ್ಮ ಬಾಲ್ಯ ನಿಜವಾಗಿ ಒಂದು ಸಂತೃಪ್ತ ಭಾವನೆ ಇತ್ತು. ಅವಾಗ ನಾವು ಯಾವ ಸೌಲಭ್ಯ ಇರಲಿಲ್ಲ, ಆಧುನಿಕ ಸೌಲಭ್ಯ ಇಲ್ಲದಿದ್ದರೂ ಸಹಿತ ನಾವು ನಮ್ಮ ಬಾಲ್ಯವನ್ನು ಆನಂದದಿಂದ, ಖುಷಿಯಿಂದ, ಸಂತೃಪ್ತ ಭಾವನೆಯಿಂದ ಕಳೀತಿದ್ದೆ. ನಾವು ಯಾವ ಮೊಬೈಲ್ ಇರಲಿಲ್ಲ, ಯಾವಿರಲಿಲ್ಲ ಅಂತಂದರೆ ನಾವು ಓಣಿಯಲ್ಲಿ ಹುಡುಗರ ಜೊತೆಗೆ ಆಟ ಆಡೋದು, ದೇಶೀಯ ಆಟಗಳು, ಈಗ ಅಂಥ ಆಟ ಆಡ್ತಿದ್ದು. ಮತ್ತು ಅವಾಗೆಲ್ಲ ಮಕ್ಕಳು ಬರೀ ಈಗ ಮೊಬೈಲ್ಗಳು ಬಂದು, ಅವಾಗ ಮೊಬೈಲ್ ಇರಲಿಲ್ಲ, ಯಾವ ಸೌಲಭ್ಯಗಳು ಇಲ್ಲದಿದ್ದರೂ ಸಹಿತ ದೇಶೀಯ ಆಟಗಳು ಎಷ್ಟು ಕಲ ಕಳೀತಿದ್ದು, ಖುಷಿಯಿಂದ ಹೊಲಗಳಿಗೆ ಹೋಗಿದ್ದು, ಹಳ್ಳಗಳಿಗೆ ಹೋಗಿದ್ದು, ಹಳ್ಳಗಳಲ್ಲಿ ನೀರು ಹರಿತಿದ್ದು, ಅದರೊಳಗೆ ಆಟ ಆಡ್ತಿದ್ದು. ಹಂಗೆ ನಿಸರ್ಗದೊಳಗೆ ಮಡಿಲೊಳಗೆ ಬೆಳೆದಂಥವ್ರು ನಾವು ಅಂದಿನ ಕಾಲದವ್ರು. ಈಗ ನಿಸರ್ಗದ ಮಡಿಲೊಳಗೆ ಬೆಳೆಯೋದಿಲ್ಲ ಇಂದಿನ ಮಕ್ಕಳು. ನಮಗೆ ಅದು ಹಿಂದಿನ ನೆನಪುಗಳು ಬರ್ತಾವೆ ರೀ. ಯಾಕಂದರೆ ಹೊಲಗಳಿಗೆ ಹೋಗಿದ್ದು, ಹಸಿ ಶೇಂಗಾ ತಿನ್ನೋದು, ಕಾಯಿಗಳು ಇದು ಮಾಡೋದು, ಅವಾಗ ಎಲ್ಲ ನಮಗೆ ಭಾಳ ಆನಂದ ಆಕಿತ್ತು, ಸಂತೃಪ್ತ ಭಾವನೆ ಇತ್ತು ಅವಾಗ. ಅಂದಿನ ಬಾಲ್ಯ ಇಂದಿನ ಮಕ್ಕಳು ಎಲ್ಲ ಒತ್ತಡದ ಬದುಕು ಇವತ್ತಿಂದ ಇಲ್ಲ, ಒತ್ತಡದ ಬದುಕು. ತಾಯಿ ತಂದೆ ಮಡಿಲೊಳಗೆ ಒಟ್ಟ ಬೆಳೀತಾ ಇಲ್ಲ ಇವತ್ತಿನ ಹುಡುಗರು. ಯಾಕಂದ್ರೆ ಸ್ಕೂಲ್ಗೆ ಹೋಗಬೇಕು, ಮತ್ತು ಬಂದ ತಕ್ಷಣ ಮತ್ತೆ ಟ್ಯೂಷನ್ಗೆ ಹೋಗಬೇಕು, ತಾಯಿ ತಂದೆ ಜೊತೆ ಊಟ ಮಾಡೋಂಗಿಲ್ಲ, ಭಾವನೆಗಳು ಹಂಚಿಕೊಳ್ಳುವಂಥದ್ದಿಲ್ಲ. ಅದಕ್ಕೆ ಮಕ್ಕಳು ಇವತ್ತಿಗೆ ಯಂತ್ರದಂತೆ ಬೆಳೆಸಾಕತ್ತೇವೆ ನಾವು.
0: ಅಂದ್ರೆ ಸರ್, ಆಗಿನ ತಮ್ಮ ಬಾಲ್ಯ ಆಟ ಪಾಠಕ್ಕೂ ಈಗಿನ ಮಕ್ಕಳ ಒಂದು ಬಾಲ್ಯ ಆಟ ಪಾಠಕ್ಕೂ ತುಂಬಾ ವ್ಯತ್ಯಾಸ,
1: ಬಹಳ ವ್ಯತ್ಯಾಸ ಇದೆ ಮೇಡಮ್. ಬಹಳ ವ್ಯತ್ಯಾಸ ಇದ್ದೇವೆ. ನಾವು ಮಕ್ಕಳನ್ನ ಬೆಳೆಸುವ ರೀತಿ ಸರಿಯಲ್ಲ. ನಾವು ಬರೀ ಶಿಕ್ಷಣ ಕೊಡ್ತಾ ಇದ್ದೇವೆ, ಸಂಸ್ಕಾರ ಕೊಡ್ತಾ ಇಲ್ಲ. ಸಂಸ್ಕಾರ ಕೊಡುವ ದಿಶೆಯಲ್ಲಿ ನಾವು ಹೆಚ್ಚು ಮಹತ್ವ ಕೊಡಬೇಕು. ಸಂಸ್ಕಾರ ಕೊಡದೆ ಇದ್ದದಕ್ಕೆ ಇವತ್ತು ವೃದ್ಧಾಶ್ರಮ ಹೆಚ್ಚಾಗತ್ತವ್ರಿ, ಅನಾಥಾಶ್ರಮ ಹೆಚ್ಚಾಗತ್ತಾವೆ ರೀ, ನೋಡಾಕತ್ತೀರಿ. ಮಕ್ಕಳನ್ನ ಬೆಳೆಸುವಂತಹ ರೀತಿ ಸರಿಯಲ್ಲ. ಮಕ್ಕಳು ಅವ್ರಿಗೆ ಎಂಥ ಅವಕಾಶ ಕೊಡಬೇಕು ಅಂತಂದ್ರೆ ಸಂಸ್ಕಾರ ಬೇಕು. ಲೋಕಜ್ಞಾನದ ಮುಂದೆ ಎಲ್ಲ ಜ್ಞಾನಗಳು ಏನೂ ಅಲ್ಲ, ಲೋಕಜ್ಞಾನ ಭಾಳ ಮುಖ್ಯ. ಅದನ್ನು ಮರ್ಯಾಗತ್ತೇವೆ ಲೋಕಜ್ಞಾನ ಕೊಡಲಿ, ಬರ್ರಿ ಕುಂಡ್ರಿ ಅನ್ನೋ ತರಿಸ್ತೀವಿ ಇವತ್ತಿನ ಮಕ್ಕಳಿಗೆಲ್ಲ. ತಂದೆ ತಾಯಿ ನೋಡಿದ್ರೆ ನಾನು ಅತಿಥಿಗಳನ್ನ ನೋಡ್ತಾರೆ ಅವ್ರು ಹಂಗೆ.
0: ಸರ್, ಈಗ ವಯಸ್ಸಾಗ್ತಾ ಇದ್ದಂತೆ ತಮ್ಮ ಜೀವನದಲ್ಲಿ ಆದಂತಹ ಈ ಬದಲಾವಣೆಗಳನ್ನ ತಾವು ಯಾವ ರೀತಿ ಸ್ವೀಕಾರ ಮಾಡಿದ್ರಿ ಅಂತ?
1: ಈಗ ಈ ಬದಲಾವಣೆಗೆ ಹೊಂದಿಕೊಳ್ಳೋದು ಅನಿವಾರ್ಯ ಆಗೈತೆ ರೀ ಮೇಡಮ್. ಯಾಕಂತಂದ್ರೆ ಬಹುತೇಕ ಮನೆಯೊಳಗ ಇವತ್ತಿಗೆ ಹಿರಿಯರಿಗೆ ಒಳ್ಳೆ ಸ್ಥಾನಮಾನ ಬಹುತೇಕ ಮಂದಿಗೆ. ಅಲ್ಲಿ ನನಗಂತೂ ನನ್ನ ಮಕ್ಕಳು ಭಾಳ ಕಾಳಜಿ ಮಾಡ್ತಾರೆ. ಹಂಗೆ ಎಲ್ಲ ಬಹುತೇಕ ಕಡೆ ನೋಡಾಕತ್ತೀನಿ, ಹಿರಿಯರಿಗೆ ಸ್ಥಾನಮಾನ ಸರಿ ಇಲ್ಲ ಇವತ್ತಿಗೆ ಇಂದಿನ ಸ್ಥಿತಿಯೊಳಗೆ. ಗೌರವ ಕೊಡೋಂಗಿಲ್ಲ, ಅವ್ರು ಯಾವ ರೀತಿ ಕಷ್ಟಪಟ್ಟರು, ತೂತು ಮಾಡಿ ಉಣಿಸಿದ್ರು, ಅದನ್ನೆಲ್ಲ ಮರೆತು ಬಿಡ್ತಾರೆ ಮಕ್ಕಳು. ಮರೆತು ಅವ್ರನ್ನ ಬೆಳೆದಂಗೆ ಬೆಳೆದಂಗೆ ಅವರು ಬೇರೆನಾಗ್ತಾರೆ, ಬದಲಾಗ್ತಾರೆ, ಮನಸ್ಸುಗಳು ಬದಲಾಗಕತ್ತವೆ. ಇವತ್ತಿಗೆ ಮನೆಗಳು ಕಟ್ಟತ್ತೀವಿ, ಮನಸ್ಸುಗಳು ಕಟ್ತಾ ಇಲ್ಲ ಇವತ್ತಿಗೆ. ಅದು ಹೋಗಬೇಕು, ಮಕ್ಕಳನ್ನ ಬೆಳೆಸುವಂಥ ರೀತಿ ಸರಿ ಇಲ್ಲ ಇವತ್ತಿಗೆ ನಾವು.
0: ಸರ್, ಈಗ ಹಿರಿಯರಿಗೆ ಕುಟುಂಬದ ಪ್ರೀತಿ ಕಾಳಜಿ ಮತ್ತೆ ಆ ಒಂದು ಮಕ್ಕಳ ಒಂದು ಸಮಯ ಎಷ್ಟು ಮುಖ್ಯ ಅಂತ ತಾವು ಹೇಳ್ತೀರಾ?
1: ಅಲ್ಲ, ಬಹಳ ಮುಖ್ಯ. ಮಕ್ಕಳ ಜೊತೆಗೆ ಸಮಯ ಕಳಿಬೇಕು ನಾವು. ಯಾರೋ ಒಂದು ಉದಾಹರಣೆ ಒಂದು ಹಿಂದ್ಕೊಮ್ಮೆ ಎಲ್ಲ ಓದಿದ್ದೆ ನಾನು. ಅವರಪ್ಪ ವಕೀಲ, ಎಲ್ಲರೂ ಬಂದು ಬಂದು ರೊಕ್ಕ ಕೊಟ್ಟು ಅವ್ನ ಜೊತೆ ಮಾತಾಡಿ ಹೋಗಿದ್ರು. ಮಾತಾಡಕ್ಕನ ಅವ್ರು ಸಲಹೆ ತಗೊಳಕ್ಕನ ಅವ್ರು ರೊಕ್ಕ ತಗೋತಿದ್ದಂತ ವಕೀಲ. ಮಕ್ಕಳ ಜೊತೆ ಒಟ್ಟ ಸಮಯ ಕಳೀಲಿಕ್ಕೆ ಆಗ್ತಿರ್ಲಿಲ್ಲ, ವಿಡಿಯನ್ ಸಿಗ್ತಿರ್ಕಿಲ್ಲ. ಆ ಮಗುಗೆ ಅಪ್ಪನ ಜೊತೆ ಮಾತಾಡ್ಬೇಕಲ್ಲ, ಟೈಮ್ ಕಳಿಬೇಕಲ್ಲ, ಅವನದು ಒಳಗೆ ಭಾವನೆ ಪಾಪ, ಅದಕ್ಕೆ ಆಶಯ, ಅದಕ್ಕೆ ಅವ್ ಎಷ್ಟು ಪ್ರಯತ್ನ ಮಾಡ್ರು ಸ್ವಲ್ಪ ತಡಿಪಾನ ಅಲ್ಲಿ ಕೆಲಸ.

0: ಆಗುತ್ತೆ. ಒತ್ತಡದಾಗ ಅವ್ರು ಅಪ್ಪ ಅಡ್ಡಾಡೋದು. ಕಡಿಕ ಆ ಹುಡುಗ ಏನು ಮಾಡ್ತು, ರೊಕ್ಕ ಅವ್ರ ಅವ್ ಕೊಟ್ಟಿದ್ದ ರೊಕ್ಕ ಕುಡಿಸಿಟ್ಟ. ಕುಡಿಸಿಟ್ಟಿಟ್ಟು ಏನು ಮಾಡಿದ, ಅದನ್ನು ಅವ್ರಪ್ಪಗೆ ರೊಕ್ಕ ಕೊಡಕ್ಕೆ ಹೋದ. ಯಾಕಪ್ಪ ಅದು ರೊಕ್ಕ ಯಾಕಂತಂದ್ರೆ, ಇಲ್ಲ ನೀನು ರೊಕ್ಕ ತೊಗೊಂಡು ಮಾತಾಡ್ತಿಲ್ಲ ಮಂದಿ ಜೋಡಿ, ಹಂಗೆ ನನ್ನ ಜೋಡಿ ಮಾತಾಡಿ ಬರ್ತ. ಅಂದ್ರೆ ಮಕ್ಕಳ ಮನಸ್ಸನ್ನು ಎತ್ತಿಕೊಳ್ಳಿಲ್ಲ, ದುಡಿದಕ್ಕೆ ಗಳಿಸೋದು ಅದಕ್ಕೆ ಶ್ರಮ ಪಡೋದು ಅದಕ್ಕೆ, ಬದುಕಂದ್ರೆ ಅರ್ಥ ಮಾಡ್ಕೊಂಡಿಲ್ಲ. ಬದುಕಂದ್ರೆ ವ್ಯವಹಾರಕ್ಕೆ ಅಷ್ಟೇ ಅಲ್ಲ, ರೊಕ್ಕ ಗಳಿಸೋದು ಅಷ್ಟೇ ಅಲ್ಲ, ಮನಸ್ಸು ಗಳಿಸ್ಬೇಕು, ಮಕ್ಕಳನ್ನ ಬೆಳೆಸುವಂತ ರೀತಿ. ಮನೆ ಅನ್ನೋ ಕುಟುಂಬದ ವ್ಯವಸ್ಥೆ ಅದ, ಆ ಕುಟುಂಬ ವ್ಯವಸ್ಥೆ ಅಸ್ತವ್ಯಸ್ತ ಆಗಬಾರ್ದು. ಬದುಕು ಹಾಳಾಗಿ ಹೋಗ್ತದೆ ರೀ. ಬದುಕಿನಾಗ ಸಂತೃಪ್ತ ಭಾವನೆ ಭಾಳ ಮುಖ್ಯ. ಬರೀ ಗಳಿಸೋದಲ್ಲ, ಜನರ ಪ್ರೀತಿ ವಿಶ್ವಾಸ, ಮನೆ ಮಕ್ಕಳ ಪ್ರೀತಿ ವಿಶ್ವಾಸ ಗಳಿಸೋದು ಬಹಳ ಮುಖ್ಯ. ಅದ್ರ ಕಡೆ ಗಮನ ಕೊಡಬೇಕು. ಇವತ್ತಿನ ಕುಟುಂಬಗಳು ಬಹುತೇಕೆಲ್ಲ ಹಿಂಗ ಹಾಳಾಗೊಂಡವ್ರು.
1: ಇನ್ನು ಈ ಮಕ್ಕಳಾದವರು ಹಿರಿಯರಿಗೆ ಯಾವ ರೀತಿ ಸಮಯವನ್ನ ಕೊಡಬೇಕು ಅಂತ ತಾವ್ ಹೇಳ್ತೀರ?
0: ಅವರು ಸಹಿತ ಇವತ್ತಿಗೆ ಅವ್ರ ಜೋಡಿ ಕೂಡಲಿಕ್ಕೆ ಮಾತಾಡ್ಲಿಕ್ಕೆ ಅವಕ್ಕೂ ಸಮಯ ಇಲ್ಲ. ಯಾಕಂದ್ರೆ ಶಾಲೆ ಹೋಗ್ತಾವ, ಒತ್ತಡದ ಬದುಕು, ಮಕ್ಕಳಿಗೆ ಸಹಿತ ಒತ್ತಡದ ಬದುಕು. ಅದನ್ನ ಶಿಕ್ಷಣ ಕೊಡಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಏನೇನೋ ಮಾಡಬೇಕು ಅಂತೇಳಿ ಅದು ಬೆನ್ನ ಎತ್ತಿದ್ದಾರೆ. ಖರೆ ಮಕ್ಕಳು ಮನುಷ್ಯರನ್ನ ಮಾಡ್ಬೇಕು ಅನ್ನೋದನ್ನು ಮರೆತು ಬಿಡ್ತಾರೆ ಪಾಲಕರ ಇವತ್ತಿಗೆ. ಅದಕ್ಕೆ ಮಕ್ಕಳು ಸಹಿತ ಪಾಲಕರಿಂದ ಸತ್ಸಾರ ಭಾವನೆಯಿಂದ ನೋಡಲಿಕ್ಕೆ ಕಾರಣ ಅಂದರೆ ಇದೆ ಅಂತ ಭಾಳ ದೂರ ಆಗ್ತಾ ಇದೆ. ಅದಕ್ಕೆ ಒಂದು ಒಂದು ಕತೆ ಆದ ಘಟನೆ ಒಬ್ಬರು ಹೇಳಿದ್ರು ನಂಗೆ. ಅಪ್ಪ ಬೆಳೆಸಿದ ಮಗನ ಬರೆಯ ಅಭ್ಯಾಸಕ್ಕೆ ಒತ್ತಡದಿಂದ ರ್ಯಾಂಕ್ ಬಂದ, ಮಂದಿ ಮುಂದೆಲ್ಲ ಹೇಳಕ್ಕತ್ತ ನನ್ನ ಮಗ ರ್ಯಾಂಕ್ ಬಂದ, ರ್ಯಾಂಕ್ ಬಂದ. ಹಂಗೆ ಪ್ರತಿ ರ್ಯಾಂಕ್ ಕಡಿಕ ಆ ಗೆಳೆಯರು ಭಾಳ ವರ್ಷ ಆದಮೇಲೆ ಭೇಟಿಯಾದ್ರಂತೆ. ಬೆಟ್ಟದಾಗ ನಿಮ್ಮ ಮಗ ರ್ಯಾಂಕ್ ಇದ್ದಲ್ಲಿ ದೊಡ್ಡ ಆಫೀಸರ್ ಆಗಿರ್ಬೇಕಲ್ಲ ಅಂಥೇಳಿ ಭಾಳ ವರ್ಷ ಆದಮೇಲೆ ಅವರು ಕಣ್ಣಾಗಿ ನೀರು ತಂದ್ರೆ ತಳಾಕತ್ರಂತೆ. ಯಾಕಂತಂದ್ರೆ ಹುಚ್ಚಾಗ್ಯಾನ ಅಂತೇಳಿ. ಅದಕ್ಕೆ ಒತ್ತಡದಿಂದ ಹೂವು ಸನಾಗಿ ಎರಳಬೇಕು, ಒತ್ತಡದಿಂದ ಅಲ್ಲ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಧ್ಯಾ ಸಮಯ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಸರ್, ಈಗ ಕೆಲವೊಬ್ರು ಅನ್ಕೊಳ್ತಾ ಇರ್ತಾರೆ, ನಿವೃತ್ತಿಯ ನಂತರ ಇನ್ನು ನನ್ನ ಜೀವನ ಮುಗೀತು, ಏನು ಇಲ್ಲ, ನಾನು ಯಾರಿಗೂ ಉಪಯೋಗ ಇಲ್ಲ ಅಂತ ಕೆಲವೊಬ್ರು ನೊಂದ್ಕೊಳ್ತಾ ಇರ್ತಾರೆ. ಅಂಥವ್ರಿಗೆ ತಮ್ಮ ಕಿವಿ ಮಾತು ಅನ್ನೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಅಲ್ಲ, ಎಷ್ಟೋ ಮಂದಿ ನಾನು ನೋಡಿದ್ದೀನಿ, ನಿವೃತ್ತಿ ಆದಮೇಲೆ ಎಲ್ಲ ಮುಗೀತಲ್ಲ ನಾನು ಅನ್ನುವಂಥದ್ದು. ನಿವೃತ್ತಿ ಆದಮೇಲೆ ನಿಜವಾದ ಜೀವನ ಶುರು ಆಗ್ತದೆ ರೀ. ಅದರಲ್ಲಿ ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಸಂಗೀತ ಇರ್ಬೋದು, ಅಥವಾ ಸಮಾಜದೊಳಗೆ ಭಾಗವಹಿಸುವಿಕೆ ಇರ್ಬೋದು, ಅದನ್ನು ಬೆಳೆಸ್ಕೋಬೇಕಾವುದು. ನಾನು ಎಷ್ಟೋ ಮಂದಿ ಹೇಳಿದ್ದೀನಿ, ವೃತ್ತಿ ನಿವೃತ್ತಿ ಆದಮೇಲೆ ನಿಜವಾದ ಜೀವನ ಶುರು ಆಯಿತು. ಇವತ್ತಿಗೆ ನಿಮ್ಮದು ಆ ದಿಶೆಯಲ್ಲಿ ನಾವು ಮನಸ್ಸು ಮಾಡಬೇಕು. ಅಂದಾಗ ಅದು ಮುಪ್ಪು ಅನ್ನೋದು ಅನಿಸಂಗಿಲ್ಲ. ಮನಸ್ಸಂಗೆ ನಿವೃತ್ತಿ ಆದಮೇಲೆ ಹೊಸ ಪ್ರವೃತ್ತಿಗಳು ಅದಾವೆ ಎಷ್ಟೋ ಮಂದಿಗೆ. ಆ ಪ್ರವೃತ್ತಿ ಬೇನೆ ಹತ್ತಬೇಕು ನಾವು. ಪ್ರವೃತ್ತಿ ಬರೀ ಸಂಗೀತ ಅಷ್ಟೇ ಅಲ್ಲ, ಸಮಾಜದ ಕೆಲಸ, ಆ ಬೆರೆತುಕೊಳ್ಳೋದು, ಮಾತಾಡೋದು, ಇನ್ನೊಬ್ಬರಿಗೆ ಗುರುಗಳಾಗಬೇಕು, ಸಲಹೆ ಕೊಡಬೇಕು ನಾವು, ನಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕು ನಾವು. ಅದೇ ದಿಶೆಯಲ್ಲಿ ನಾವು ಹಿರಿಯರಿಗೆ ಮಾಡಬೇಕಾಗ್ತದೆ. ಎಷ್ಟೋ ಹಿರಿಯರು ಅದನ್ನು ಮಕ್ಕಳು ಹಿರಿಯರು ಅವರು ಇದು ಮಾಡ್ತಾರೆ, ಸಂಬಂಧಗಳು ಸರಿ ಇಲ್ಲ ಇವತ್ತು ಎರಡೂ.
1: ಈಗ ಮನೆಯಲ್ಲಿ ಯಾರು ಹಿರಿಯ ನಾಗರಿಕರಿದ್ರೆ, ಅಂದ್ರೆ ತಂದೆ ತಾಯಿ ಅಜ್ಜ ಅಜ್ಜಿ ಇದ್ರೆ, ಕೆಲವೊಬ್ರು ಅನ್ಕೊಳ್ತಾರೆ ಅವರ ಅಗತ್ಯತೆಗಳನ್ನ ನಾವು ಪೂರೈಸಿದ್ರೆ ಸಾಕು, ಇನ್ನೇನು ನಮ್ಮ ಜವಾಬ್ದಾರಿ ಇಲ್ಲ ಅಂತಾರೆ. ಬರೀ ಅವರ ಅಗತ್ಯತೆಗಳನ್ನ ಪೂರೈಸಿದ್ರೆ ಸಾಕ ಅಥವಾ ಅದನ್ನ ಮೀರಿ ಇನ್ನು ಏನಾದ್ರೂ ಅವರಿಗೆ ಜವಾಬ್ದಾರಿ?
2: ಅಗತ್ಯತೆಗಿಂತಲೂ ಭಾವನೆಗಳು ಬಹಳ ಮುಖ್ಯ. ಅವ್ರು ತೋರಿಸುವಂತ ಪ್ರೀತಿ ಬಹಳ ಮುಖ್ಯ. ಅದಕ್ಕೆ ಬೆಲೆ ಕಟ್ಟಕ್ ಆಗುದಿಲ್ಲರಿ. ಆ ಭಾವನೆಗಳಿಲ್ಲದ ಅದೇ ಅಗತ್ಯಗಳು ತಗೊಂಡು ಏನು ಮಾಡೋದು? ಅದೊಂದು ಅದು ಅದು ಭೌತಿಕ, ಅದು ಮಾನಸಿಕವಾಗಿ ಭಾವನೆಗಳು ತೋರಿಸ್ಬೇಕು. ನಾವು ಪ್ರೀತಿ ತೋರಿಸ್ಬೇಕು, ಕಳ್ಕಳಿ ತೋರಿಸ್ಬೇಕು ನಿಜವಾಗಿ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಹಿರಿಯರು ಯಾಕೆ ಬೇಕಂತಂದ್ರೆ ಮಠದೊಳಗೆ ಮುಖ್ಯ ಯಾರು ಬೇಕು? ಗುರುಗಳು ಬೇಕು. ಗುರುವಿಲ್ಲದ ಮಠ, ಮನೆ ಯಜಮಾನ ಇಲ್ಲದ ಒಂದು ಮನೆ, ಅರಸಿಲ್ಲದ ಊರು, ಇವು ನೂಲಿ ಹರಿದ ಹರಿಶಿನ ತಕ್ಕು ಸರ್ವಜ್ಞ ಅಂತ ಹೇಳ್ತಾರೆ. ಅಂದರೆ ಮನೆಗೆ ಒಬ್ಬ ಹಿರಿಯ ಬೇಕೇ ಬೇಕು. ಆ ಮನೆ ಚಲೋ ನಡಿಬೇಕಾದ್ರೆ, ಸಂಸ್ಕಾರವಂತಾಗಿ ಮನೆ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಇದಕ್ಕೆ ಬೇಕು, ಹಿರಿಯರು ಬೇಕು ಅನ್ನುವಂಥದ್ದು ಅವಾಗ ಕಲ್ಪನೆ ಇತ್ತು. ಇವತ್ತು ಹಿರಿಯರು ಬೇಡ ಅನ್ನುವಂಥದ್ದು, ಈ ಅನಾಥಾಶ್ರಮ ವೃದ್ಧಾಶ್ರಮ ಹೆಚ್ಚಾಗಲಿ ಕಾರಣ ಹಿರಿಯರು ನಮ್ಮ ಮನೆಗೆ ಬೇಡ, ಅವರೊಬ್ಬರು ಭಾರ ಅನ್ನುವಂಥ ಪರಿಸ್ಥಿತಿ ಇವತ್ತಿಗೆ. ಹಂಗಾಗಬಾರ್ದ್ರಿ
1: ಸರ್. ಇನ್ನು ಹಿರಿಯ ನಾಗರಿಕರು ತಮ್ಮ ದೇಹದ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅಂತ ತಾವು ಹೇಳ್ತೀರಾ?
2: ಹಿರಿಯರಿ ಹೌದು, ಅದು ಭಾಳ ಮುಖ್ಯ. ಎಷ್ಟೋ ಮಂದಿಗೆ ಶುಗರ್ ಬರ್ತದೆ, ಬಿ ಪಿ ಬರ್ತದೆ, ಇವೆಲ್ಲ ಮುಖ್ಯ ಬರಲಿಕ್ಕೆ ಕಾರಣ ಅವಾಗ ಮಾನಸಿಕ ಒತ್ತಡಗಳು ಭಾಳ ಆಗ್ತಾವ್ರಿ, ಭಾರ ಆಗ್ತದೆ. ಏನೇನು ಅದನ್ನು ನೋಡು, ಅದರ ಬಗ್ಗೆ ಕಾಳಜಿ ವಹಿಸೋದು ಮಕ್ಕಳ ಜವಾಬ್ದಾರಿ. ಅದು ಮಕ್ಕಳು ಅವ್ರಿಗೆ ಯಾವುದೋ ಒತ್ತಡ ಆಗದಂಗೆ, ಮನಸ್ಸಿಗೆ ತ್ರಾಸಾಗದಂಗೆ, ಅವರು ಉಲ್ಲಾಸದಿಂದ ಇರುವಂಥದ್ದನ್ನು ಮಕ್ಕಳು ನೋಡ್ಕೋಬೇಕಾಗ್ತದೆ. ಅವ್ರ ಜವಾಬ್ದಾರಿನೇ ಐತೆ ಮಕ್ಕಳು, ನೈತಿಕ ಹೊಣೆ ಅದು. ಆ ಕಡೆ ಲಕ್ಷ ವಹಿಸ್ಬೇಕು ಮಕ್ಕಳು.
1: ಹಾಗೆಯೇ ಈಗ ದೈಹಿಕ ಆರೋಗ್ಯದ ಜೊತೆ ಜೊತೆಗೆ ಅವರ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯವಾಗುತ್ತೆ?
2: ಮಾನಸಿಕ ಎಷ್ಟೋ ಮಂದಿ ವೃದ್ಧರಿಗೆ ಅವ್ರ ಹವ್ಯಾಸಗಳು ಇರ್ತಾವ್ರಿ, ಹವ್ಯಾಸಗಳು ಅವ್ರ ಭಾವನೆಗಳಿಗೆ ಸ್ಪಂದಿಸಬೇಕು ಮಕ್ಕಳು. ಸಂಗೀತ ಇರ್ತದೆ, ಸಾಹಿತ್ಯ ಇರ್ತದೆ, ಏನೇನೋ ಇರ್ತದೆ ಅವ್ರಿಗೆ, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಮಕ್ಕಳಿದ್ದಾರೆ. ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ನಾವು. ಅರ್ಥ ಮಾಡಿಕೊಂಡ್ರೆ ಅದು ಅವರಿಗೆ ಒಂದು ಖುಷಿ ಆಗ್ತದೆ, ಅವರಿಗೆ ಯೌವನ ಮುಪ್ಪು ಅನ್ನೋದನ್ನು ಬರಂಗ ಅನಿಸಂಗಿಲ್ಲ ಅವರಿಗೆ.
1: ಸರ್, ಈಗ ತಾವು ಹೇಳ್ತಾ ಇದ್ರಿ ತಮ್ಮ ಬಾಲ್ಯವನ್ನು ಸ್ವಚ್ಛಂದವಾಗಿ ಕಳೆದ್ರಿ ಅಂತ ಹೇಳಿ, ಈಗಿನ ಮಕ್ಕಳು ಮೊಬೈಲು ಟಿ ವಿ ಅದರಲ್ಲೇ ಮುಳುಗ ಹೋಗಿರ್ತಾರೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ?
2: ಅಲ್ಲ, ಅದಕ್ಕೆ ಅವರು ಇದರಿಂದ ಏನಾಗ್ತದೆ ರೀ, ಸೃಜನಶೀಲತೆ ಅನ್ನೋದು ಇರ್ತದೆ ಮಕ್ಕಳಲ್ಲಿ, ಅದು ಹಾಳಾಗ್ತಾ ಇದ್ದಾರೆ. ಸೃಜನಶೀಲತೆ ಕುತೂಹಲ ಅವ್ರ ನಿಸರ್ಗದ ಮಡಲೊಳಗೆ ಬಿಡ್ತಾ ಇಲ್ಲ ನಾವು, ನಿಸರ್ಗದ ಮಡಲೊಳಗೆ ಬಿಡ್ತಾ ಇಲ್ಲ, ಆಟ ಪಾಠ ಕಸ್ತಾ ಇಲ್ಲ, ಬರೀ ಒತ್ತಡದ ಬದುಕಿನಾಗ ಅವ್ರನ್ನ ಸಿಲುಕ್ತಾ ಇದ್ದೇವೆ. ಇದರಿಂದ ದೈಹಿಕ ಆರೋಗ್ಯ ಅಷ್ಟೇ, ಕಣ್ಣು ಆರೋಗ್ಯ, ಮಾನಸಿಕ ಆರೋಗ್ಯ ಎಲ್ಲ ಹಾಳಾಗ್ತಾ ಇದ್ರಿ ಇವತ್ತಿನ ಮಕ್ಕಳಲ್ಲಿ. ಅದಕ್ಕೆ ಅವ್ರನ್ನ ಸರಿಯಾದ ದಿಶೆಯೊಳಗೆ ಬೆಳೆಸುವಂಥದ್ದು ಅದನ್ನು ನಾವು ಮಾಡಬೇಕಾಗ್ತದ್ರಿ.
1: ಈಗ ಸರ್, ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು, ಓಕೆ. ಈಗ ಹಿರಿಯ ನಾಗರಿಕರಾದವರು ಈ ಒಂದು ಹೊಸ ತಂತ್ರಜ್ಞಾನಕ್ಕೆ ತಮ್ಮನ್ನ ತಾವು ಅಳವಡಿಸಿಕೊಳ್ಳೋದು, ಇವಾಗ ಮೊಬೈಲ್ನ ಬಳಸುವುದು, ಅದನ್ನ ಕಲಿಯುವುದು, ತಂತ್ರಜ್ಞಾನವನ್ನ ಕಲಿಯುವುದು ಮುಖ್ಯನಾ?
2: ಅದು ಮುಖ್ಯ, ಆದ್ರೆ ಅತಿ ಬಳಕೆ ಮಾಡಬಾರ್ದು, ದುರ್ಬಳಕೆ ಆಗಬಾರ್ದು. ಈಗ ಹೆಣ್ಣು ಮಕ್ಕಳು ಕುಂಕುಮ ಅಷ್ಟು ಹಚ್ಚಬೇಕು, ಮುಖ ತುಂಬ ಹಚ್ಚಿಕೊಂಡ ವಿಕೃತ ಆಗ್ತದೆ. ಅದಕ್ಕೆ ಬಳಕೆ ಮಾಡುವಂತ ರೀತಿ ಅದಲ್ಲ, ಅದು ಬಹಳ ಮುಖ್ಯ. ಅದರೊಳಗೆ ಅಷ್ಟು ದಾರಿ ಬಿಡುವಂತ ಬಳಕೆ ಅದಾವ, ಚಲೋದನ್ನು ಸ್ವೀಕಾರ ಮಾಡೋ ಮನಸ್ಸು ಇರಂಗಿಲ್ಲ ಇವತ್ತಿಗೆ ನಾವು. ಅದಕ್ಕೆ ಅದಕ್ಕೆ ಸ್ವೀಕಾರ ಮಾಡುವಂತ ಮನಸ್ಸು ಚಲೋ ಬೇಕು. ಅದನ್ನ ಹೆಂಗೆ ಬಳಕೆ ಮಾಡ್ಬೇಕು ಅನ್ನೋದು ಮಿತಿ ಇರಬೇಕು. ಅದು ಮಿತಿ ಬಿಟ್ಟರೆ ಹಾಳಾಗಿ ಹೋಗ್ತಾರೆ, ಮನಸ್ಸುಗಳು ಹಾಳಾಗಿ ಹೋಗ್ತಾವ.
1: ಸರ್, ಈಗ ಶಿಗು ಕುಸುಗಲ್ ಅಂದ ತಕ್ಷಣ ಬೆಳಗಾವಿಯ ಹಿರಿಯ ಸಾಹಿತಿಗಳು ಅಂತ ನಮಗೆ ನೆನಪಾಗುತ್ತೆ. ತಾವು ಸಾಕಷ್ಟು ಸಾಹಿತ್ಯವನ್ನ ರಚನೆ ಮಾಡಿದ್ದೀರಾ, ಈ ಒಂದು ಸಾಹಿತ್ಯದ ರಚನೆಯಲ್ಲಿ ತಮಗೆ ಒಲವು ಮೂಡಿತ್ತು ಯಾವ ರೀತಿ ಅಂತ?
2: ಇದಕ್ಕೆ ಮುಖ್ಯ ಅಂತಂದ್ರೆ ಜೀವನದ ಅನುಭವ, ಅವಮಾನಗಳು, ಕಷ್ಟಗಳು, ಅದರಿಂದ ಅವ ಮುಖ್ಯ ನನಗೆ ಕಾರಣ. ಓದಲಿಕ್ಕೆ ಬರೀಲಿಕ್ಕೆ ಬರಲಿಕ್ಕೆ ಸ್ಪರ್ಶಿಸಿದ್ದ ಅದಕ್ಕೆ ಒಬ್ಬರು ಶ್ರೀಯವ್ರು ಹೇಳ್ತಾರಲ್ಲಿ, ಜೆ ಸಿ ರುದ್ರಪ್ಪ ವೇದನೆ ಸಂವೇದನೆಗಳಿಂದ ನನಗೆ ಬರಲಿಕ್ಕೆ ಹಚ್ಚಲಿಕ್ಕೆ ಕಾರಣ ಅದ. ಅವನ ದಾಖಲೆ ಮಾಡಲಿಕ್ಕೆ ನಿಂತು ನೀರಾಗದ ಮುಂದೆ ಹರಿಯಲಿಕ್ಕೆ ನಾನು ಬರೆಯಕತ್ತೀನಿ, ನಾನೇಕೆ ಬರೆಯುತ್ತೇನೆ ಅಂತ ಹೇಳ್ತಾರೆ. ಆ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅದಕ್ಕೆ ಬರೀಲಿಕ್ಕೆ ಸ್ಫೂರ್ತಿ ಅಂದ್ರೆ ಅದ ನನಗೆ ಅಂತ ಹೇಳ್ತಾರೆ. ಹಾಗೆ ನಮಗೆ ಸ್ಫೂರ್ತಿ ಅಂದ್ರೆ ಅನುಭವಗಳನ್ನ ಇನ್ನೊಬ್ರು ಹಂಚ್ಕೋಬೇಕು, ಮನಸ್ಸು ಹಗುರ ಆಗ್ತದ. ಮನಸ್ಸು ಹಗುರ ಅಷ್ಟೇ ಅಲ್ಲ, ನಮ್ಮ ಭಾವನೆಗಳನ್ನ ನಮ್ಮಲ್ಲಿ ಅನುಭವಗಳನ್ನ ಇನ್ನೊಬ್ರು ಹಂಚ್ಕೋತೇನೆ, ಅದು ಭಾಳ ಮುಖ್ಯ. ಹ್ಞೂ ರೀ, ಯುವ ಪೀಳಿಗೆಗೆ ಯುವ ಸಮೂಹಕ್ಕೆ ಅದೊಂದು ದಾರಿ ದೀಪ ಆಗ್ತದೆ ರೀ ಹಿರಿಯರ ಅನುಭವಗಳು ಎಲ್ಲ.
1: ಈಗ ಯುವ ಬರಹಗಾರರಿಗೆ ಓದುವುದು ಈಗ ಎಷ್ಟು ಮುಖ್ಯ ಅಂತ?
2: ಓದುವ ಸಂಸ್ಕೃತಿ ಭಾಳ ಮುಖ್ಯ ರೀ. ಇವತ್ತು ಮನೆಯೊಳಗೆ ದೊಡ್ಡ ದೊಡ್ಡ ಕಪಾಟ ಇರ್ತಾವ, ಅಲ್ಲಿ ಇನ್ನೇನೋ ಸಾಮಾನು ಇಟ್ಟಿರ್ತೇವೆ, ಆಡಂಬರದ ಸಾಮಾನ ಶೋಕಿ, ಆದರೆ ಅಲ್ಲಿ ಪುಸ್ತಕ ಇರೋಂಗಿಲ್ಲ, ಅವು ಪುಸ್ತಕ ಇರೋಂಗಿಲ್ಲ. ಓದೋ ಸಂಸ್ಕೃತಿ ಅದಕ್ಕೆ ಸರ್ಕಾರದವ್ರು ಈಗೇನು ಮಾಡ್ತಾರೆ, ಮನೆಗೊಂದು ಗ್ರಂಥಾಲಯ ಒಂದು ಕಾರ್ಯಕ್ರಮ ಮಾಡಕತ್ತಾರೆ, ಮನೆಗೊಂದು ಗ್ರಂಥಾಲಯ. ಯಾಕೆ ಅವಶ್ಯದ, ಎಷ್ಟು ಅಗತ್ಯ ಅದ ಓದೋದು ಅನ್ನೋದನ್ನು ಎತ್ತಿ ತೋರಿಸ್ತಾರೆ ಅವರು. ಎಲ್ಲಿ ಓದೋ ಸಂಸ್ಕೃತಿ ಐತಿ ಅಲ್ಲಿ ಮನುಷ್ಯ ಹಾಕನವ. ನೋಡ್ರಿ, ಅದಕ್ಕೆ ಓದೋ ಪುಸ್ತಕ ಬರೀ ಪಠ್ಯ ಪುಸ್ತಕ ಅಷ್ಟಲ್ಲ, ಪಠ್ಯ ಪುಸ್ತಕ ಅಂಕ ಗಳಿಸಲಿಕ್ಕೆ ಅಷ್ಟೇ, ಆದರೆ ಜನರಲ್ ಪುಸ್ತಕ ಏನದಲ್ಲ ಅವ್ರು ನಮಗೆ ದಾರಿ ದೀಪ, ಓದಿನ ಅರ್ಥ, ಅದರ ಒಡಲವನ್ನು ಅರ್ಥ ಮಾಡ್ಕೋಬೇಕು, ತಿಳ್ಕೊಂಡು ನಡಿಬೇಕು ನಾವು, ಮನುಷ್ಯರಾಗ್ತೇವೆ ಅಂತ.
1: ಸರ್, ಈಗ ತಾವು ತಮ್ಮ ಒಂದು ಮಕ್ಕಳು ಮೊಮ್ಮಕ್ಕಳ ಜೊತೆ ತಮ್ಮ ಜೀವನವನ್ನು ಯಾವ ರೀತಿ ಕಳೀತಾ ಇದ್ದೀರಾ?
2: ಅಲ್ಲ, ಭಾಳ ಖುಷಿ ಅದ ನನಗೆ, ಭಾಳ ಖುಷಿ. ಮಕ್ಕಳು ಈ ರೀತಿ ನಮಗೆ ಬೆಳೆದರು, ನಾವು ಕಲಿಸೋದು ಮುಖ್ಯ ಅಲ್ಲ, ಅವ್ರು ಕಲಿಯೋದು ಮುಖ್ಯ. 10 ವರ್ಷ ದಾರಿಯೊಳಗೆ ನಡೆದ್ರಲ್ಲ ಅದು ಖುಷಿ ಆಗ್ತದೆ. ಅವರು ಈ ಮಟ್ಟಕ್ಕೆ ಬಂದ್ರಲ್ಲ, ಎಲ್ಲರೂ ಡಾಕ್ಟ್ರೇಟ್ ಆದರು, ಪ್ರೊಫೆಸರ್ ಆದರು, ಮೊಮ್ಮಕ್ಕಳ ಜೊತೆ ಕಲಿಯೋದಂತ ಅವ್ರ ಜೊತೆ ಟೈಮ್ ಕಳೆಯೋಕೆ ಭಾಳ ಆನಂದ ಆಗ್ತದೆ. ನಮ್ಮ ಮೊಮ್ಮಕ್ಕಳು ಅವ್ರು ಜಾಣರಾದ್ರೂ ಎಷ್ಟು ಆನಂದ ಆಗ್ತದೆ ನಮಗಂತಂದ್ರೆ, ಅವ್ರ ರ್ಯಾಂಕ್ ಬಂದಿರ್ತಾರೆ, ಏನೋ ಭಾಷಣ ಮಾಡ್ತಾರೆ, ಆ ಸಂಗೀತದೊಳಗೆ ಭಾಷಣ ಮಾಡ್ತಾರೆ, ಮಾತಾಡ್ತಾರೆ, ಹಾಡಂತಾರೋ, ಅದು ನಮಗೆ ಆನಂದ ಆಗ್ತದೆ ರೀ. ಅವ್ರು ಬೆಳೆಯುವಂಥ ರೀತಿ ನೋಡಿ ಖುಷಿ ಆಗ್ತದೆ, ನಮಗೆ ಬದುಕು ಸಾರ್ಥಕಲ್ಲ ಅಂತ ಅನಿಸ್ತದೆ ಅವಾಗ.
1: ಸರ್, ನಿಮ್ಮ ಜೀವನದಲ್ಲಿ ತುಂಬ ಒಂದು ಹೆಮ್ಮೆ ತಂದಂತಹ ಒಂದು ಕ್ಷಣ ಅನ್ನೋದಾದರೆ ಯಾವುದು ಸರ್?
2: ಹೆಮ್ಮೆ ತರುವಂಥದ್ದು ಅಂತಂದ್ರೆ, ನಮ್ಮ ಮಕ್ಕಳು ಈ ಮಟ್ಟಕ್ಕೆ ಬಂದ್ರಲ್ಲ, ಅದನ್ನು ನಾವು ಕಷ್ಟಪಟ್ಟು ನಾವು ಇದು ಮಾಡಿದ್ದು ನಮ್ಮ ಇದಕ್ಕೆ ತವರಿಗೆ ಗೌರವ ತಂದ್ರಲ್ಲ ಮಕ್ಕಳು, ಅದು ಆನಂದ ಆಗ್ತದೆ ರೀ, ಅಸಾಧಾರಣ ಸಾಧನೆ ಅಂತ ಹೇಳ್ತಾರೆ ಅದಕ್ಕೆ. ಅದೇ ಒಂದು ಆನಂದ, ಸಂತೃಪ್ತ ಭಾವನೆ ನಮಗೆ ಹೆತ್ತವರಿಗೆ.
1: ಸರ್, ಈಗ ತಮ್ಮ ಪ್ರಕಾರ ಒಂದು ಸಂತೋಷವಾಗಿ ಹಾಗೆಯೇ ಆರೋಗ್ಯಕರವಾಗಿ ಇರಬೇಕು ಹಿರಿಯ ನಾಗರಿಕರು ಅನ್ನೋದಾದರೆ ಯಾವ ಒಂದು ವಿಷಯವನ್ನು ಹಿರಿಯ ನಾಗರಿಕರಿಗೆ?
2: ಹಿರಿಯ ನಾಗರಿಕರು ಎಷ್ಟೋ ಮಂದಿ ಮನುಷ್ಯರೊಳಗೆ ದುಗುಡ ವಾತಾವರಣ ಅದೇ, ಅತೃಪ್ತ ಸಂತೃಪ್ತ ಭಾವನೆ ಇಲ್ಲ ಅವರಲ್ಲಿ. ಎಷ್ಟೋ ಮಂದಿ ಹೇಳ್ತಾರೆ, ನನಗೆ ಸಾಯ್ಬೇಕನ್ಸಾತಿ, ನನಗೆ ಮನೆಯೊಳಗೆ ನೋಡ್ತಾ ಇಲ್ಲ, ಕಾಳಜಿ ಮಾಡ್ತಾ ಇಲ್ಲ, ಪರಕೀಯ ಭಾವನೆ ಎಷ್ಟೋ ಮಂದಿಗೆ, ತಾವು ಕಟ್ಟಿ ಮನೆಯೊಳಗನ ಪರಕೀಯ ಭಾವನೆ ಬರತ್ತೈತಿ ಹಿರಿಯರಿಗೆ ಬರ್ತೀರಿ. ಅದು ಕಳವಳಕಾರಿ ಆದದು, ನಮ್ಮ ಮನೆ ನಮ್ಮ ಅಭಿಮಾನ ಇಟ್ಟುಕೊಂಡು ಬೆಳೆಸಿರ್ತಾರೆ, ಎಲ್ಲ ಮಾಡಿರ್ತಾರೆ, ತಾವು ಬೆಳೆಸಿದ ಮನೆಯೊಳಗೆ ತಾವು ಹೊಡೆದ ಮಕ್ಕಳು ಮನೆಯೊಳಗನ ತಾವು ಪರಿಕೀರಿ ಇರ್ತಾರೆ ಅಂತ ಆಗುವ ಭಾವನೆ ಬಂತಂದ್ರೆ ಭಾಳ ಸಂಕಟ ಪರಿಸ್ಥಿತಿ ಇದು. ಎಷ್ಟೋ ಮಂದಿ ನೋಡ್ತೇವೆ ನಾವು, ಬಹುತೇಕ ಮನೆಯಾಗೆಲ್ಲ ಹಿರಿಯರಂತಂದ್ರೆ ಒಂದು ನಿರ್ಲಕ್ಷ್ಯ ಮಾಡುವಂಥ ಪರಿಸ್ಥಿತಿ ಇವತ್ತಿಗೆ. ಎಷ್ಟೋ ಮಂದಿ ನಾನು ಮಾತಾಡಿ ನೋಡ್ತೀನಿ ನಮ್ಮ ಗೆಳೆಯರನ್ನ, ಆ ಮಗ ಇಟ್ಕೊಳ್ಳಿಲ್ಲ, ಈ ಮಗ ಇಟ್ಕೊಳ್ಳಿಲ್ಲ, ನೀ ಇಟ್ಕೋ, ನಾ ಇಟ್ಕೋ, ಎಲ್ಲಿ ಹೋಗ್ಬೇಕು ಅವ್ರ ಪಾಪ, ಹಿಂಗಾದ್ರೆ ಹಂಗಾಗಬಾರ್ದು.
1: ಸರ್, ಈಗ ಯುವಕರು ಒಂದು ಹಿರಿಯ ನಾಗರಿಕರನ್ನ ನೋಡಿ ಏನನ್ನ ಕಲಿಬೇಕು ಅಂತ ತಮಗನ್ಸುತ್ತೆ ಸರ್? ಇಂದಿನ ಯುವಕರು
2: ಕಲಿಯುವಂಥದ್ದು ಭಾಳ ಅದ ರೀ. ಬರೀ ಇಂದಿನ ಈ ಶಳತಿನದಲ್ಲ, ಈ ಇದಕ್ಕೂ ಬೆಲೆಯಾಗಬಾರ್ದು. ಹಿರಿಯರ ಅನುಭವಗಳನ್ನ ಅವ್ರ ಮಾತುಗಳನ್ನ ಅಲಿಸಿ ಅದು ಅವರು ಒಂದು ದಾರಿ ತೋರಿಸ್ತಾರಲ್ಲ, ಅದಕ್ಕೆ ಗಮನ ಕೊಡಬೇಕು ನಾವು. ಅದೊಂದು ದಾರಿ ದೀಪ, ಹಿರಿಯರು ಅಂದ್ರೆ ದಾರಿ ದೀಪ, ಬೆಳಕಿನ ದೀಪ. ಅನುಭವದ ಮಾತುಗಳು ಇರ್ತಾವ, ಅನುಭವ ಮಾತುಗಳು ಅವು ನಿಜವಾಗ ಸಂಪತ್ತವು. ಇದನ್ನು ಇಂದಿನ ಯುವ ಪೀಳಿಗೆ ಸಂಪತ್ತದು, ಆ ಸಂಪತ್ತನ್ನು ಉಪಯೋಗ ಮಾಡ್ಕೋಬೇಕು, ನಡಿಬೇಕು ನಾವು. ಅದು ಬಳಕೆ ಮಾಡುವಂಥದ್ದು ತಿಳ್ಕೊಬೇಕು ಅವರು ಯುವಕರೆಲ್ಲ.
1: ಸರ್, ಈಗ ತಮ್ಮ ಒಂದು ಜೀವನವನ್ನು ಹಿಂತಿರುಗಿ ನೋಡಿದಾಗ ಈ ಒಂದು ಘಟನೆ ನನ್ನ ಜೀವನವನ್ನೇ ಬದಲಾಯಿಸಿತು ಅನ್ನುವಂಥದ್ದು ಯಾವುದಾದ್ರೂ ಒಂದು ಘಟನೆ ಇದೆಯಾ?
2: ಜೀವನ ಬದಲಿಸಿತು ಅಂತ ಘಟನೆ ಅನೇಕ ಅದಾವ ರೀ ಮೇಡಮ್, ಅಂತೆಲ್ಲ ಭಾಳ ಅದಾವ. ಎಷ್ಟೋ ಸಂದರ್ಭಗಳಲ್ಲಿ ಅನುಭವಗಳು ಅರಿವು ಮೂಡಿಸುವಂಥ ಸಂದರ್ಭಗಳು ಅದಾವ, ಯಾಕಂದ್ರೆ ಭಾಳ ಅದಾವ ರೀ ಮೇಡಮ್ ಅಂತೆಲ್ಲ. ನೋಡ್ರಿ,
1: ಸರ್, ಇನ್ನು ಕೊನೆಯದಾಗಿ ಹಿರಿಯ ನಾಗರಿಕರಿಗೆ ತಮ್ಮ ಸಲಹೆ ಅನ್ನೋದಾದರೆ ಯಾವ ಒಂದು ಸಲಹೆಯನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ?
2: ಹಿರಿಯ ನಾಗರಿಕರಿಗೆ ಎಷ್ಟೋ ಮಂದಿ ಮನೆಯೊಳಗೆ ನೋಡ್ತೇನೆ ನಾನು, ಅವರಿಗೆ ನೋವುಗಳದಾವ, ಸಂಕಟಗಳದಾವ, ಮತ್ತು ಅವ್ರ ತಿರಸ್ಕಾರ ಭಾವನೆ ನೋಡುವಂಥ ವಾತಾವರಣಗಳದಾವ ಅವರಿಗೆ, ಅದನ್ನೆಲ್ಲ ಒಕ್ಕೊಟ್ಟು ಬದುಕು. ಎಷ್ಟೋ ಮಂದಿ ಹೇಳ್ತಾರೆ, ನನ್ನ ಬದುಕು ಮುಗೀತು, ಸಾಕಪ್ಪ ಅಂತ ಅನ್ನುವಂಥ ಭಾವನೆ ಅದ. ಹಂಗೆ ಅನ್ನಬಾರ್ದು, ಬದುಕು ಮಾನವ ಜನವು ದೊಡ್ಡದು, ಹುಟ್ಟಿ ಬಂದಿದ್ರು ನಾವಾಗ, ಅದನ್ನು ಎದುರಿಸಬೇಕು, ಖುಷಿಯಿಂದ ಇರಬೇಕು. ಅದ್ರ ಜೊತೆಗೆ ಆತ್ಮೀಯರು ಗೆಳೆಯರಿರ್ತಾರೆ, ಬಂಧು ಬಳ ಕೆಲವೊಮ್ಮೆ ಇರ್ತಾರೆ, ಅವ್ರ ಜೊತೆ ಮಾತಾಡಬೇಕು, ಬೆರೀಬೇಕು, ಮತ್ತು ಎಲ್ಲೆಲ್ಲೋ ಫಂಕ್ಷನ್ಗಳು ಇರ್ತಾವ, ಸಭೆ ಸಮಾರಂಭಗಳು ಇರ್ತಾವ, ಅಲ್ಲಿ ಹೋಗಬೇಕು. ಮನಸ್ಸು ಹಗುರಾಗ್ತದೆ ರೀ. ಮನೆಯೊಳಗೆ ಮನೆ ಬೇಡ ಅಂದರೆ ಹೊರಗೆ ಅಡ್ಡಾಡಬೇಕಾದ್ರೆ ಬೆರೆತುಕೊಳ್ಬೇಕು ಅಂದಾಗ ಮನ ಖುಷಿ ಬರ್ತದ ರೀ ಹಿರಿಯರಿಗೆ. ಅದನ್ನು ಕಲ್ಕೋಬೇಕ್ರೆ ಅವರು
1: ಯುವಜನತೆಗೆ ಕಿವಿ ಮಾತು ಅನ್ನೋದಾದ್ರೆ,
2: ಯುವಜನತೆ ಅವರಲ್ಲಿ ಶಿಕ್ಷಣ ಅಷ್ಟು ಬೆನ್ನ ಹತ್ತಂಗಿಲ್ಲ, ಅಂಕಗಳಷ್ಟು ನಮಗೆ ಜೀವನ ರೂಪಿಸೋದಿಲ್ಲ. ಸಂಸ್ಕಾರ ಭಾಳ ಬೇಕು, ರೀತಿ ನೀತಿ ಭಾಳ ಮುಖ್ಯ. ಅದನ್ನು ನಾವು ರೂಢಿಸ್ಕೋಬೇಕು. ನಾವು ಅದನ್ನು ರೂಢಿಸಿಕೊಂಡು ಇಂದಿನ ಇದರೊಳಗೆ ಒಳ್ಳೆಯ ಮನುಷ್ಯ ಹುಟ್ಟಿದ ಅನ್ನುವಾಗ ಮನುಷ್ಯರಾಗಿ ನಾವು ಬದುಕಬೇಕು ಅನ್ನೋಂಥದ್ದನ್ನು ತಿಳ್ಕೋಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಸಹಕಾರ ಕೊಡಬೇಕು. ನಾವು ಮನಸ್ಸು ವಿಶಾಲ ಆಗಬೇಕು ಇವತ್ತು ಯುವತಿ ಪೀಳಿಗೆ ಅದನ್ನ ಅರಿತುಕೊಂಡು ಹೋಗ್ಬೇಕು ರೀ ಇವತ್ತಿಗೆ. ಅಂದಾಗ ಒಂದು ಹೊಸ ಸಮಾಜವನ್ನು ಕಟ್ಟಬಹುದು.
1: ಸರ್, ನಿಮಗೆ ಈ ಬರವಣಿಗೆಯ ಮೇಲೆ ಪ್ರೀತಿ ಬರೀಬೇಕು ಅನ್ನುವಂಥ ಗೀಳು ಹುಟ್ಟಿದ್ದು ಯಾವಾಗ ಅಂತ?
2: ಮೇಡಮ್, ನಾ ಬರೀವಾಡಿಯಲ್ಲಿ ಇದ್ದಾಗ ನನಗೆ ತೊಂದರೆ ಇತ್ತು, ಕಷ್ಟ ಇತ್ತು, ಬಡತನ ಇತ್ತು. ಹಿಂಗಾಗಿ ಮನೆಯೊಳಗೆ ಇರಲಿಕ್ಕೂ ಆಗ್ತಿಲ್ಲ, ಮನೆಯೊಳಗೆ ನಮ್ಮ ತಂದೆಗೆ ನಮ್ಗೆ ಆಗ್ತಿಲ್ಲ. ಹಿಂಗಾಗಿ ನಾನು ಏನು ಮಾಡ್ತಿದ್ದೆ, ಹೊರಗೆ ಇರ್ತಿದ್ದೆ, ನನ್ನ ಗೆಳೆಯ ಜೊತೆಗೆ ಹೊಲಕ್ಕೆ ಹೋಗಿದ್ದೆ, ಏನು ಮಾಡ್ತಿದ್ದೆ. ಆವಾಗ ಪಂಚಾಯತಿ ಅಂತಿತ್ತು, ಅಲ್ಲೇ ಒಂದು ಗ್ರಂಥಾಲಯ ಇತ್ತು, ಅಲ್ಲೇ ಅನಿವಾರ್ಯ ನಾನು ಹೋಗ್ತಿದ್ದೆ. ಅವಾಗ ಅಲ್ಲಿ ಪುಸ್ತಕಗಳು, ರಾಜ ಪುಸ್ತಕಗಳು ಯಾರೂ ಓದ್ತಿರ್ಲಿಲ್ಲ. ಅದನ್ನು ಹೊರಳಿಸುವಂಥದ್ದು ಚಟ ಹೋಯ್ತು ನನಗೆ. ಹೊರಳಿಸಿದಂಗೆ ಹೊರಳಿಸಿದಂಗೆ ನಾನು ಬದುಕನ್ನು ಹೊಸ ರೀತಿಯೊಳಗೆ ಕಡೆ ಹೊರಳಿತದ್ದು. ಒಳ್ಳೊಳ್ಳೆ ತ್ರಿವೇಣಿ, ಯಾವ ಬಸವರಾಜ ಕಟ್ಟಿಮಿನಿ, ಅನೇಕ ಏನೇನೋ ಕಾದಂಬರಿಗಳು ಭಾಳ ಕುತೂಹಲದಿಂದ ಓದಾಕತ್ತೀನಿ ನಾನು. ಅದರೊಳಗೆ ಮನಸ್ಸು ಹಾಕಿದ್ನಿ, ಅದು ನನಗೆ ಜೀವನದ ಹೊಸ ಬಾಗಿಲವನ್ನು ತೆಗಿತದ್ದು. ಅವಾಗ ಬರೀ ಓದು ಹವ್ಯಾಸ ಇತ್ತು, ತಿಳ್ಕೊಳಕತ್ತೀನಿ. ಅವಾಗ ಏನು ಅನಿಸುತ್ತೆ, ನಾನು ಬರೀಬೇಕಲ್ಲ, ಯಾಕೆ ಬರೀಬಾರ್ದು, ನನ್ನ ಅನುಭವಗಳನ್ನ ಯಾಕೆ ಅಭಿವ್ಯಕ್ತಿ ಪಡಿಸಬಾರ್ದು ಅನ್ನೋಂಥ ಭಾವನೆ ಬರೋಕ್ಕಾಯಿತು. ಅವಾಗ ಬರ್ಯಾಕೆ ಶುರು ಮಾಡಿದೆ. ಅವಾಗ ಒಳ್ಳೆಯ ಬರಹಗಾರ ಅಂತ ಅನಿಸ್ಕೊಂಡೆ. ಅವಾಗ ನಾನು ಯಾಕೆ ಒಳ್ಳೆಯ ಬರಹಗಾರ ಅಂತ ಯಾಕೆ ಅನಿಸ್ಕೊಂಡೆ ಅಂದರೆ, ಎಷ್ಟೋ ಸಲ ಈಗ ನಾನು ಬುಕ್ಗಳು ಗೌರ್ಮೆಂಟ್ ಲೈಬ್ರರಿಗೆ ಹೋಗಿರ್ತಾವೆ ರೀ, ಪ್ರತಿಕ್ರಿಯೆ ಬರ್ತಾ ಓದಿ ಹೇಳಿರ್ತಾರೆ ನನಗೆ. ಇತ್ತೀಚೆಗೆ ಒಬ್ಬರು ಅತಿನಿ ಅವರು ಫೋನ್ ಮಾಡಿದ್ದಾರೆ ನನಗೆ, ಅತಿನಿ ಅಂತ ಯಾದಹಳ್ಳಿ ಅವರು. ಸರ್, ನಿಮ್ಮ ಪುಸ್ತಕ ಓದಿದ್ದೆ ಕೆಲವು ತಿಂಗಳು ಅಂತ, ಅದ್ರಾಗ ಜೀವನ ಬೇಕು ಏನೋ ಪುಸ್ತಕ ರೀ ಅವ್ರು ಹೇಳಿದರು. ಅದ್ರಾಗ ಓದಿದ್ದೇನೆ ಅನ್ನೋ ರಾತ್ರಿ ಹತ್ಕೊಂತ ಕುಂತೀನಿ ಅಂತಂದ್ರೆ. ಅದಕ್ಕೆ ನಾನು ಹೇಳಿದ್ದೀನಿ, ನನ್ನ ಬರಹ ನಿಮ್ಮನ್ನು ಅಳಿಸ್ತಿತ್ತಲ್ಲ, ನಾನು ಖುಷಿ ಆಯ್ತೇನೆ, ಬರೆದು ಸಾರ್ಥಕ ಆಯಿತು ಅಂತಂದೆ. ನಾನು ನಮ್ಮ ಬರಹಗಳು, ನಮ್ಮ ಇವೆಲ್ಲ ನಮ್ಮ ಭಾವನೆಗಳು ಅವ್ರು ತಟ್ಟಬೇಕು, ಮುಟ್ಟಬೇಕು, ಅರಳಿಸಬೇಕು. ಅಂದಾಗ ಲೇಖಕರಿಗೆ ಆನಂದ ಆಗ್ತದೆ, ಪರಮಾನಂದ ಆಗ್ತದೆ, ಬರೆದು ಸಾರ್ಥಕ ಆಯ್ತು ಅನಿಸುತ್ತೆ.
1: ಬರವಣಿಗೆ ಅಂತ ಬಂದಾಗ ಯಾವ ರೀತಿಯ ಬರವಣಿಗೆಯನ್ನು ಬರೀತೀರಾ ಸರ್?
2: ಬರವಣಿಗೆ ನಾನು ಕೃತಿಯೇ ಬರೆದೀನಿ, ಕವನಗಳು ಬರೆದೀನಿ, ಹನಿಗವನ ಬರೆದೀನಿ, ಪ್ರಬಂಧಗಳು ಬರೆದಿದ್ದೀನಿ. ಅದಕ್ಕೆ ಎಲ್ಲ ಬರೆದು ಎಲ್ಲ ರೀತಿಗಳು ಬರೆದೀನಿ ನಾನು. ಅದಕ್ಕೆ ಖುಷಿ ಅನ್ನಿಸ್ತದೆ ನನಗೆಲ್ಲ, ಇಷ್ಟು ಬರೆದಿಲ್ಲ ಅಂಥೇಳಿ. ನಾನು ಬರೆಯಾಮಲ್ಲ, ಓದಾಮಲ್ಲ, ಓದಕ್ಕೆ ಹಚ್ಚಿದ್ದು ಬರೆಯಕ್ಕೆ ಹಚ್ಚಿದ್ದು ಜೀವನದ ಅನುಭವಗಳು, ಸಂದರ್ಭಗಳು, ಮತ್ತು ಆ ವಾಚನಾಲಯ, ನಾನು ಬಾಲ್ಯದಂಥ ವಾಚನಾಲಯ ನೆನಪಿಸುತ್ತೆ ನಾನು. ಅದಕ್ಕೆ ಪ್ರತಿ ಗ್ರಂಥಾಲಯ ಊರ ದೇವಾಲಯಕ್ಕಿಂತ ಶ್ರೇಷ್ಠ. ಒಂದು ಕಡೆ ಹೇಳಿದ್ದೆ ನಾನು, ನಿಮ್ಮ ಊರ ಗುಡಿಗಿಂತಲೂ ದೇವಾಲಯಕ್ಕಿಂತ ಇದು ಸರ್ವಶ್ರೇಷ್ಠ. ಇಲ್ಲಿ ತಾರತಮ್ಯ ಇಲ್ಲ, ಹೊಸ ಅರಿವು ಮೂಡಿಸದ, ಹೊಸ ಬೆಳಕ ಕೊಡ್ತದೆ ನಿಮಗೆ, ಜಾಗೃತಿ ಮೂಡಿಸ್ತದೆ ನಿಮಗೆ, ಇದು ಶ್ರೇಷ್ಠ. ಇಲ್ಲಿ ಹೋದ್ರೆ ಹೊಸ ಮನುಷ್ಯರಾಗ್ತೀರಿ ಅಂತ ಹೇಳಿ ಎಷ್ಟು ಮಂದಿ ಹೇಳ್ತೇನೆ ನನಗೆ. ಮೊನ್ನೆ ಒಂದು ಕಾರ್ಯಕ್ರಮ ಆತ್ಮ ಮನೆಯೊಳಗನ್ನ ರೀ, ಮನೆಗೊಂದು ಗ್ರಂಥಾಲಯ ಅಂತೇಳಿ ನೀವು ಪೇಪರ್ದಾಗ ಬಂತದು, ನಮ್ಮನೆಯೊಳಗೆ ಆಗಿತ್ತದು. ರಾಜ್ಯ ಮಟ್ಟದ ಇವರು ಬಂದರು, ಅಧ್ಯಕ್ಷರು ಬಂದಿದ್ದರು, ಪುಸ್ತಕ ಪ್ರಾಧಿಕಾರದವರು. ಒಳ್ಳೆಯ ಕಾರ್ಯಕ್ರಮ ಆಯ್ತು. ಮನೆಗೊಂದು ಗ್ರಂಥಾಲಯ ಯಾಕೆ ಇರಬೇಕು ಅನ್ನೋದನ್ನು ಹೇಳಿ, ಅಗತ್ಯ ಯಾಕಲ್ಲ ಇವತ್ತಿಗೆ. ಓದು ಸಂಸ್ಕೃತಿ ಯಾಕೆ ಬೇಕು? ಈಗೆಲ್ಲ ಬಹುತೇಕ ಯುವಕರೆಲ್ಲ ವಿಕೃತ ಸಂಸ್ಕೃತಿ ಬೆಳೆಸ್ಕೊಳತ್ತಾರೆ, ಹಂಗಾಗಬಾರ್ದು. ಓದುವ ಸಂಸ್ಕೃತಿ ಅಂತ ಸುಸಂಸ್ಕೃತ ಮನುಷ್ಯ ಆಗಬೇಕು. ಅದಕ್ಕೆ ಮಕ್ಕಳಲ್ಲಿ ಅದನ್ನು ಓದುವ ಹವ್ಯಾಸವನ್ನು ಬೆಳೆಸ್ಕೋಬೇಕು ನಾವು. ಅಂದಾಗ ಅವ ಒಳ್ಳೆಯ ಅಂದರೆ ಮನೆಯೊಳಗೆ ಹೊಂದಿಕೊಂಡಿರ್ತಾನೆ, ಗುರುಹಿರಿಗೆ ಗೌರವ ಕೊಡ್ತಾನೆ, ನಮ್ಮವರು ಅನ್ನುವಂಥ ಭಾವನೆ ಇದಾಗ್ತದೆ ರೀ. ಅದಕ್ಕಡೆ ಗಮನ ಕೊಡಬೇಕಾದ್ರೆ ನಾವು ಓದುವ ಸಂಸ್ಕೃತಿ ಬೆಳೆಸ್ಕೋಬೇಕು ನಾವು.
1: ಸರ್, ಈಗ ಓದುಗರೊಬ್ಬರು ತಮ್ಮ ಪುಸ್ತಕವನ್ನು ಓದಿ ಅವರ ಮನಸ್ಸಿಗೆ ತಟ್ಟಿತು ಆ ಪುಸ್ತಕ ಅಂತ ತಾವು ಹೇಳಿದ್ರಿ, ಈಗ ತಮ್ಮ ಮನಸ್ಸಿಗೆ ತಾವು ಬರೆದಂತಹ ಯಾವ ಒಂದು ಪುಸ್ತಕ ತಮಗೆ ತುಂಬ ಇಷ್ಟ ಆಗಿತ್ತು ಅಂತ?
2: ಅನೇಕ ಪುಸ್ತಕ ಅದರ ಮೇಡಮ್, ಭಾಳ ಬರೆದೆ ನಾವು, ಸುಮಾರು 20 ಪುಸ್ತಕ ಬರೆದಿದ್ದೆ ನಾನು. ಹ್ಞೂ ರೀ, ಅದರಾಗ ಎಲ್ಲಕ್ಕಿಂತ ಮುಖ್ಯ ಅಂತಂದು ನನಗೆ ನಾಳಿನ ಭರವಸೆ ಒಂದು ಪುಸ್ತಕ ಬರೆದಿದ್ದೆ. ಇದು ಭಾಳ ಕಥಾಸಂಕಲನ. ಇದು ಒಂದು ನಾಳೆ ಭರವಸೆ ಸಿಂಪಲ್. ಇದು ಒಂದು ಸಂದರ್ಭ, ನಮ್ಮ ಗೆಳೆಯರೊಬ್ಬರು ಅಂಟಿನತ್ತೆಯರು, ಅವರು ದೊಡ್ಡ ಸಾಹಿತಿಗಳು, ಒಂದು ಕಡೆ ಕರ್ಕೊಂಡು ಹೋದರು ಒಬ್ಬರ ಮನೆಗೆ. ದೊಡ್ಡ ಶ್ರೀಮಂತರವರು, ಮೊದಲು ಹೋಗಿ ಸಣ್ಣ ಮನೆ ಜನತಾ ಮನೆಗಳಿ ಹೋಗಿ ಕುಂತಿದ್ದರು. ಅವ್ರನ್ನ ಭಾಳ ವರ್ಷಗಳಿಂದ ನಾನು ಊರಾಗ ನೋಡಿದ್ದೆ. ಅವನ್ನ ಅಗರ್ಭ ಶ್ರೀಮಂತರಾಗಿದ್ದರು, ಊರಿಗೆ ಶ್ರೀಮಂತರು. ಈಗ ನೋಡಿದ್ರೆ ಜನತಾ ಮನೆಯೊಳಗೆ ಸುಮ್ಮನೆ ಕುಂತಾರೆ. ಅದು ನೋಡಿ ಅವ್ರ ಮನೆ ಅವರು ಅವ್ರ ಖುಷಿ ಕಳ್ಕೊಂಡಿಲ್ಲ. ಬಡತನ, ತಾಪತ್ರಯ ಎಲ್ಲ ಅದ, ಮನೆಯಾಗ ಚಹಾ ಮಾಡಕ್ಕೆ ಸೈತು ತೊಂದರೆ ಅದ ಅವ್ರಿಗೆ. ಅಂತಂದ್ರೆ ಅವ್ರು ನೋಡಿ ನಾನು ಅಲ್ಲಿ ಏನಿದ್ರು, ನಾನು ಸಣ್ಣ ವಿದ್ದಾಗ ನೋಡಿದ್ದು ಇವ್ರಿ ಈಗ ಹಿಂಗೆ ಬದುಕಂದ್ರೆ ಏನಪ್ಪ ಇದು. ಅದಕ್ಕೆ ಅವರು ಹೇಳಿದರು, ಅವರಲ್ಲಿ ಭರವಸೆ ಕಳ್ಕೊಂಡಿರ್ಕಿಲ್ಲ, ಅವರು ಭರವಸೆ ಏನು ಕಳ್ಕೊಂಡಿರ್ಕಿಲ್ಲ ಜೀವನದಾಗ. ಎಲ್ಲ ಕಳ್ಕೊಂಡಿರ್ಕಂದ್ರೆ ಬದುಕಿನ ಭರವಸೆ ಕಳ್ಕೊಂಡಿಲ್ಲ ಅವರು. ಇನ್ನೂ ಬದುಕಬೇಕು, ಇನ್ನೂ ಮುಂದೆ ಹೋಗಬೇಕು, ಮೊಮ್ಮಕ್ಕಳು ಅದಾರ, ಆ ಭರವಸೆ ಅಂತ ನಾವು ಕತೆ ಬರೆದೇನು ನಾಳಿನ ಭರವಸೆ ಅಂತೇಳಿ. ಅದಕ್ಕೆ ಪುಸ್ತಕ ಹೆಸರು ಅದನ್ನ ಕೊಟ್ಟೆ ನಾನು. ಹಿಂಗೆ ಸಣ್ಣ ಸಣ್ಣ ಘಟನೆಗಳು ಬರಲಿಕ್ಕೆ ಹಚ್ತಾವ್ರಿ, ಸ್ಫೂರ್ತಿ ಕೊಡ್ತಾವ, ಪ್ರೇರಣೆ ಕೊಡ್ತಾವ. ಅವು ದಾಖಲೆ ಮಾಡ್ಬೇಕು ನಾವು. ಇವರೆಲ್ಲ ದಾಖಲೆ ಯಾಕೆ ಮಾಡ್ಬೇಕಂದ್ರೆ ಈ ಸ್ಫೂರ್ತಿ ಕೊಡ್ತೀವಿ ಜನರಿಗೆಲ್ಲ ಹಾದಿಯನ್ನು ತೋರಿಸ್ತಾ ಇವು.
1: ಆದ್ರೆ ಸರ್, ಈಗ ಇಂದಿನ ಯುವ ಜನತೆಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ನಾಳೆಯ ಬಗ್ಗೆ ಭರವಸೆನೇ ಇಲ್ಲ. ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಒಂದು ಆತ್ಮಹತ್ಯೆ ಅಂತ ಒಂದು ದೊಡ್ಡ ನಿರ್ಧಾರವನ್ನ
2: ದೊಡ್ಡ ತಪ್ಪದು. ಯಾಕಂದ್ರೆ ಬದುಕು ಬಹಳ ಅಮೂಲ್ಯವಾದಂತಹ ಬದುಕು, ಅದು ಒಮ್ಮೆ ಯಾವಾಗ ಹುಟ್ಟು ಬಂದಿರ್ತೇವೆ ಅನ್ನುವಾಗ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ನಿಜವಾಗಿ. ಅದು ನೀರ ಹರಿತಿರ್ತದ, ಗುಡದಾನ ಬರ್ತದ, ಹರಿತದ, ಅದ್ರ ಜೊತೆಗೆ ಮತ್ತೆ ಕೂಡ್ತಾವ ಬೆಳೆ, ಅದು ಪ್ರಪಾತಕ್ಕೆ ಬೀಳ್ತತಿ. ಮುಂದೆ ಪ್ರಪಾತ ಅದು ಬತ್ತಿ ಹೋಗುದಿಲ್ಲ, ಹರಿಯುವಿಕೆಯನ್ನು ಬಿಡುದಿಲ್ಲ. ಅದು ಅದರ ಸೃಜನಶೀಲತೆ ಇದೆ, ಕ್ರಿಯಾಶೀಲತೆ ಇದೆ, ಮುಂದೆ ಹೋಗ್ತದ, ಮುಂದೆ ಸಮುದ್ರ ಕೊಡ್ತದ ಗುರಿ. ಹಂಗಾಗ್ಬೇಕು ನಾವು ಜೀವನದಾಗ, ಸೋಲಬಾರದು, ಸೋಲೋದು ಇರಲೇಬಾರದು. ನಮ್ಮಲ್ಲಿ ಸಂಕಲ್ಪ ಶಕ್ತಿ ಇರಬೇಕು, ಭರವಸೆಗಳಿರ್ಬೇಕು. ನಾ ಬದುಕಿನ ಭರವಸೆ ಇದ್ರೆ ಅಸಾಧ್ಯವನ್ನು ಸಾಧ್ಯ ಮಾಡ್ತಾನವ. ಎಲ್ಲ ಕಳ್ಕೊಂಡು ಅನ್ನುತ್ತಲ್ಲ, ಇನ್ನೂ ಎರಗಡದ ಜೀವ ಬದುಕದ. ಅದಕ್ಕೆ ನಿರಾಶೆ ಆಗಬಾರ್ದು, ಅಸಾಧ್ಯವನ್ನು ಸಾಧ್ಯ ಮಾಡುವ ಶಕ್ತಿ ಅದ ನಮ್ಮಲ್ಲಿ.
1: ಖಂಡಿತ ಸರ್. ಸ್ನೇಹಿತರೇ, ಇದಾಗಿತ್ತು ನಮ್ಮ ಇಂದಿನ ಸಂಧ್ಯಾ ಸಮಯ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಶಿಗು ಕುಸಗಲ್, ಹಿರಿಯ ಸಾಹಿತಿಗಳು ಬೆಳಗಾವಿ. ಮತ್ತೊಂದು ಸಂಧ್ಯಾ ಸಮಯ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ALE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ALE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: Aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a five-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our two-year MPH program. You'll study at a NAC A-plus accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics, and even opportunities to pursue a PhD. So don't wait. Apply online today at kahed.edu.in. For more information, visit Kahed JNMC campus, Nehru Nagar, Belagavi, or call 0831-244-444, extension 4327.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
3: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ. ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣ್ ಗಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣ ಮಹಿಷದತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕನಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
2: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ

ಪ್ರಮಾಣ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ. ಕೊಡುಗೆ 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಬಂದ ಮತ್ತು ನಮ್ಮ ಸಂಪ್ರದಾಯದ ಸಾಥ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾರ್ಡ್ ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾರ್ಡ್ ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣ ಮಹಿಷದತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ISW ऑस्ट्रेलिया यासारख्या संस्थांच्या सहाय्याने राबवण्यात येणाऱ्या संशोधन प्रकल्पांमध्ये सहभागी होण्याची संधीही उपलब्ध. सरकारी विभाग, सार्वजनिक आरोग्य संस्था, संशोधन क्षेत्र, स्वयंसेवी संस्था आणि आरोग्य व्यवस्थापन अशा अनेक क्षेत्रात उज्ज्वल करिअरच्या संधी तुमची वाट पाहत आहेत. मग वाट कसली पाहताय? आजच ऑनलाईन अर्ज करा kaher.edu.in. अधिक माहितीसाठी भेट द्या काहेर जेनेमसी कॅम्पस, नेहरू नगर, बेळगावी. फोन नंबर 08312444444, एक्सटेन्शन 4327.
1: ಸಂಪ್ರದಾಯದ ಸಾಥ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ. ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: Dr. Prabhakar Kore Charitable Hospital, Nehru Nagar, Palgam. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಭಾರತ ಬಂದ ಮತ್ತು ನಮ್ಮ ಸಂಪ್ರದಾಯದ ಸನ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್. ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣ ಗಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಲಡಾಖ್ನಲ್ಲಿ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಕೆನಡಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಿಶ್ವ ಸ್ಕೇಟಿಂಗ್ ಗೇಮ್ಸ್ ಪುರುಷರ 1,000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ ಕುಮಾರ್ಗೆ ಬೆಳ್ಳಿ. ವಾರ್ತೆಗಳ ವಿವರ: ಕೇಂದ್ರ ಸಚಿವ ಸಂಪುಟ ಇಂದು ರಾಷ್ಟೀಯ ಸಾಮಾಜಿಕ ನೆರವು ಕಾರ್ಯಕ್ರಮವನ್ನು 2026-27 2030-31 5 ವರ್ಷಗಳ ಅವಧಿಗೆ ಮುಂದುವರೆಸಲು ಅನುಮೋದನೆ ನೀಡಿದೆ. ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದಂತಹ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ವೆಚ್ಚಕ್ಕೆ ಸಂಪುಟ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ದಿವ್ಯಾಂಗರ ಪಿಂಚಣಿ ಯೋಜನೆಯಡಿ ಇನ್ನು ಮುಂದೆ 79 ವರ್ಷದ ಒಳಗಿನವರ 375 ರೂಪಾಯಿ ಮತ್ತು 80 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ 625 ರೂಪಾಯಿಗಳಷ್ಟು ನೆರವು ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸಾಮಾಜಿಕ ಸಹಾಯತಾ ಯೋಜನೆಯಡಿ ದಿವ್ಯಾಂಗರಿಗೆ ಅನ್ವಯವಾಗುವ ಅಂಗವೈಕಲ್ಯದ ಮಾನದಂಡವನ್ನು ಪ್ರಸ್ತುತ ಇರುವ ಶೇಕಡಾ 80% ರಿಂದ ಶೇಕಡಾ 40% ಇಳಿಸಲಾಗಿದೆ. ದೇಶದ ಎಲ್ಲಾ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 3,20,00,000 ಫಲಾನುಭವಿಗಳಿಗೆ ಈ ಅನುಮೋದನೆಯಿಂದ ಪ್ರಯೋಜನವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ವೃದ್ಧರು ಮತ್ತು ವಿಧವೆಯರಿಗೆ ಇರುವಂತಹ ಪಿಂಚಣಿ ಯೋಜನೆಗಳು ಹಾಗೂ ಕುಟುಂಬ ಪ್ರಯೋಜನ ಯೋಜನೆಯು ತಮ್ಮ ಪ್ರಸ್ತುತ ಸ್ವರೂಪದಲ್ಲಿಯೇ ಮುಂದುವರಿಯಲಿವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಐಡಿಬಿಐ ಬ್ಯಾಂಕ್ನ ವ್ಯೂಹಾತ್ಮಕ ಪುನರ್ರಚನೆಗೆ ಅನುಮೋದನೆ ನೀಡಿದೆ. ಎಂಎಸ್ಎಂಇ ಮತ್ತು ಹೊಸ ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ಈ ಬ್ಯಾಂಕ್ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬ್ಯಾಂಕ್ಗಾಗಿ ವ್ಯೂಹಾತ್ಮಕ ಪಾಲುದಾರರನ್ನು ಆಯ್ಕೆ ಮಾಡಲಾಗಿದ್ದು ಇದರ ಮೂಲಕ ಬಂಡವಾಳವನ್ನು ಹೂಡಿಕೆ ಮಾಡಲಾಗುವುದು. ಪುನರ್ರಚನೆಗೊಂಡ ಸಂಸ್ಥೆಯಲ್ಲಿ ಭಾರತ ಸರ್ಕಾರ ಮತ್ತು ಎಲ್ಐಸಿ ಶೇಕಡಾ 34% ಪಾಲನ್ನು ಉಳಿಸಿಕೊಳ್ಳಲಿವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಈ ಯೋಜನೆಗಳು ಸಮರ್ಪಕ ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವುದು, ಇಂಧನ ಮೂಲಸೌಕರ್ಯ ಸುಧಾರಿಸುವುದು, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವುದು ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆ ಹೆಚ್ಚಿಸುವ ಗುರಿಯನ್ನು ಹೊಂದಿವೆ. ಲೇಹ್ನ ಕುಶೋಕ್ ಬಕುಲ ರಿಂಪೋಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಹೊಸ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಆಧುನಿಕ ಟರ್ಮಿನಲ್ 23,800 ಚದರ ಮೀಟರ್ಗಳಷ್ಟು ವಿಸ್ತಾರವಾಗಿದ್ದು ವಾರ್ಷಿಕವಾಗಿ 35,00,000 ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವಂತಹ 298 ಕಿಲೋಮೀಟರ್ ಉದ್ದದ ನೆಮೋ ಪದುಮ್ ದಾರ್ಚಾ ರಸ್ತೆಯನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕೆವಿ ಡಬಲ್ ಸರ್ಕ್ಯೂಟ್ ದಾಹನು ಖಾಲ್ಸಿ ಪ್ರಸರಣ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ದೇಶದ ನಾಗರಿಕತೆಯ ಪಯಣವು ಶತಮಾನಗಳ ಸಾಂಸ್ಕೃತಿಕ ವಿನಿಮಯ ಮತ್ತು ಜ್ಞಾನ ಹಂಚಿಕೆಯಿಂದ ರೂಪುಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿಂದು ಜಾಗತಿಕ ಮಟ್ಟದಲ್ಲಿ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತಾದಂತಹ ಅಂತಾರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನಳಂದಾದಂತಹ ಕಲಿಕಾ ಕೇಂದ್ರಗಳು ಭಾರತ ಮತ್ತು ಏಷ್ಯಾದ ಇತರ ಭಾಗಗಳ ನಡುವಿನ ಜ್ಞಾನ ವಿನಿಮಯವನ್ನು ಬಲಪಡಿಸಿವೆ ಎಂದು ತಿಳಿಸಿದ್ದಾರೆ. ಬೌದ್ಧ ಭಿಕ್ಷುಗಳು, ವಿದ್ವಾಂಸರು, ವ್ಯಾಪಾರಿಗಳು ಮತ್ತು ಪ್ರವಾಸಿಗರು ಭೂ ಮತ್ತು ಸಮುದ್ರ ಮಾರ್ಗಗಳ ಮೂಲಕ ಭಾರತೀಯ ಆಲೋಚನೆಗಳನ್ನು ಪ್ರಪಂಚದಾದ್ಯಂತ ಕೊಂಡೊಯ್ದರು ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮಾತನಾಡಿ, ನಾಗರಿಕತೆಯ ಪ್ರಭಾವವನ್ನು ಕೇವಲ ಅದರ ಭೌಗೋಳಿಕ ಗಡಿಗಳ ಮೂಲಕ ಅಳೆಯಲು ಸಾಧ್ಯವಿಲ್ಲ. ಆಲೋಚನೆ, ಜ್ಞಾನ ಮತ್ತು ಕಲೆಯ ವಿನಿಮಯ ನಾಗರಿಕತೆಗಳು ಭೌಗೋಳಿಕ ಗಡಿಗಳನ್ನು ಮೀರಿ ಬೆಳೆಯಲು ಸಹಾಯ ಮಾಡಿವೆ ಎಂದು ತಿಳಿಸಿದ್ದಾರೆ. ಈ ಸಮ್ಮೇಳನವು ಕೇವಲ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಬದಲಾಗಿ ಹಿಂದಿನ ಕಾಲದ ಜ್ಞಾನವು ಭವಿಷ್ಯವನ್ನು ಹೇಗೆ ರೂಪಿಸಬಲ್ಲದು ಎಂಬುದನ್ನು ಅನ್ವೇಷಿಸುವ ಅವಕಾಶವೂ ಆಗಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ವಿದೇಶಾಂಗ ಸಚಿವರಾದಂತಹ ಡಾಕ್ಟರ್ ಎಸ್ ಜೈಶಂಕರ್ ಅವರು ಹಾಗೂ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ನವದೆಹಲಿಯಲ್ಲಿ ಇಂದು ವ್ಯಾಪಾರ ಮತ್ತು ಹೂಡಿಕೆ, ಶಿಕ್ಷಣ, ಇಂಧನ, ರಕ್ಷಣೆ ಮತ್ತು ಜನರಿಂದ ಜನರಿಗೆ ವಿನಿಮಯದ ಮೂಲಕ ಭಾರತ ಕೆನಡಾ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲನೆ ಮಾಡಿದರು. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್, ಅಂತಾರಾಷ್ಟೀಯ ಕ್ರಮವು ಆಳವಾದ ಬದಲಾವಣೆಗೆ ಒಳಗಾಗುತ್ತಿರುವಂತಹ ಸಮಯದಲ್ಲಿ ಕೆನಡಾ ಮತ್ತು ಭಾರತದ ನಡುವಿನ ನಿಕಟ ಸಂಬಂಧವು ಭವಿಷ್ಯದ ಸಮೃದ್ಧಿಯನ್ನು ರೂಪಿಸಲು ಮತ್ತು ಮುಕ್ತ ಹಾಗೂ ಸಮೃದ್ಧ ಇಂಡೋ ಪೆಸಿಫಿಕ್ಗೆ ಕೊಡುಗೆ ನೀಡಲು ಅವಕಾಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016ರಲ್ಲಿ ಆರಂಭವಾದಂತಹ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶದಾದ್ಯಂತ ದೊಡ್ಡ ಪರಿವರ್ತನೆಯನ್ನು ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಜೊತೆಗೆ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026ರ ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಣೆ ಮಾಡಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014ರಲ್ಲಿದ್ದಂತಹ 14.51 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22ರಲ್ಲಿ ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26ರ ವೇಳೆಗೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಹೈದರಾಬಾದ್ನಲ್ಲಿ ಇಂದು ನಡೆಯುತ್ತಿರುವಂತಹ 4ನೇ T20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವಂತಹ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿಯ ಪ್ರಕಾರ 7.3 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 98 ರನ್ ಮಾಡಿ ಆಟ ಆಡುತ್ತಲಿದೆ. 5 ಪಂದ್ಯಗಳ ಸರಣಿಯಲ್ಲಿ ಭಾರತ ಪ್ರಸ್ತುತ 2-1 ಅಂತರದ ಮುನ್ನಡೆಯಲ್ಲಿದೆ. ಪರಾಗ್ವೆಯಲ್ಲಿ ನಡೆದಂತಹ ವಿಶ್ವ ಸ್ಕೇಟಿಂಗ್ ಗೇಮ್ಸ್ನ ಪುರುಷರ 1000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ ಕುಮಾರ್ ವೇಲ್ಕುಮಾರ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅವರು ಅತ್ಯಲ್ಪ ಅಂತರದಿಂದ ಚಿನ್ನದ ಪದಕವನ್ನು ಗೆಲ್ಲುವ ಅವಕಾಶವನ್ನು ಕಳೆದುಕೊಂಡು 2ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಪುರುಷರ 1000 ಮೀಟರ್ ಸ್ಪ್ರಿಂಟ್ ಸ್ಪರ್ಧೆಯಲ್ಲಿ 1:21.922 ಸೆಕೆಂಡ್ಗಳ ಸಮಯವನ್ನು ದಾಖಲಿಸುವ ಮೂಲಕ ಅವರು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರು. ಚಿನ್ನದ ಪದಕ ವಿಜೇತರು ಮತ್ತು ಆನಂದ್ ಕುಮಾರ್ ನಡುವಿನ ಸಮಯದ ಅಂತರ ಕೇವಲ 4 ಮಿಲಿ ಸೆಕೆಂಡ್ಗಳಷ್ಟಾಗಿತ್ತು. ಆನಂದ್ ಕುಮಾರ್ ಇಲ್ಲಿಯವರೆಗೆ 2 ಪದಕಗಳನ್ನು ಗೆದ್ದಿದ್ದು ಭಾನುವಾರ ನಡೆಯಲಿರುವಂತಹ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸುವುದರಿಂದ ಮತ್ತೊಂದು ಪದಕ ಗೆಲ್ಲುವ ಅವಕಾಶ ಹೊಂದಿದ್ದಾರೆ. ಅವರು 500 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಈಗಾಗಲೇ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದಂತಹ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ಎಲೈಟ್ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಕರ್ನಾಟಕ ಮೊದಲ ಇನ್ನಿಂಗ್ಸ್ನಲ್ಲಿ 224 ಮತ್ತು 2ನೇ ಇನ್ನಿಂಗ್ಸ್ನಲ್ಲಿ 337 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು. ಮೊದಲ ಇನ್ನಿಂಗ್ಸ್ನಲ್ಲಿ 418 ರನ್ ಗಳಿಸಿದಂತಹ ಆಂಧ್ರಪ್ರದೇಶ ತಂಡವು 2ನೇ ಇನ್ನಿಂಗ್ಸ್ನಲ್ಲಿ 5ನೇ ದಿನದ ಅಂತ್ಯಕ್ಕೆ 4 ವಿಕೆಟ್ನಷ್ಟಕ್ಕೆ 104 ರನ್ ಗಳಿಸಿತು. ಪ್ರಥಮ ಇನ್ನಿಂಗ್ಸ್ ಮುನ್ನಡೆ ಆಧಾರದಲ್ಲಿ ಆಂಧ್ರಪ್ರದೇಶ 3 ಅಂಕ ಪಡೆದರೆ ಕರ್ನಾಟಕ 1 ಅಂಕವನ್ನು ಪಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾಗವಹಿಸಿದಂತಹ ಭಾರತೀಯ ಕ್ರೀಡಾಪಟುಗಳ ತಂಡದೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸಭೆಯನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ಜಪಾನ್ನ ಐಚಿ ನಗೋಯ್ದಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚಿನ ಪದಕದೊಂದಿಗೆ ಒಟ್ಟು 85 ಪದಕಗಳನ್ನು ಗೆದ್ದಿದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಲಡಾಖ್ನಲ್ಲಿ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಕೆನಡಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಿಶ್ವ ಸ್ಕೇಟಿಂಗ್ ಗೇಮ್ಸ್ ಪುರುಷರ 1,000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ್ ಕುಮಾರ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
0: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: बेळगाव मधील केली बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केली बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केली बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 0831 2486 2 86.
1: ಬಂದಾವತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆಯ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ನವರಾತ್ರಿಯ ಪವಿತ್ರ ದಿನಗಳಲ್ಲಿ ನವದುರ್ಗೆಯ ಒಂದೊಂದು ರೂಪವನ್ನ ಆರಾಧಿಸುತ್ತಾ ತಾಯಿಯ ಮಹಿಮೆಯನ್ನ ತಿಳಿದುಕೊಳ್ತಾ ಇದ್ದೇವೆ. ಇಂದು ನವರಾತ್ರಿಯ 4ನೇ ದಿನ. ಈ ದಿನ ಆರಾಧಿಸುವ ದೇವಿಯ ರೂಪ ಕುಷ್ಮಾಂಡಾ ದೇವಿ. ಹಾಗಾದರೆ ಕುಷ್ಮಾಂಡಾ ದೇವಿಯ ರೂಪ ಹೇಗಿದೆ? ಆಕೆಯ ಹೆಸರಿನ ಹಿಂದಿರುವ ಅರ್ಥವೇನು? ನವರಾತ್ರಿಯ 4ನೇ ದಿನದಂದು ತಾಯಿಯನ್ನು ಆರಾಧಿಸುವುದರ ವಿಶೇಷತೆಗಳೇನು? ಈ ಎಲ್ಲ ವಿಚಾರವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಲಿಂಗಾಯತ ಮಹಿಳಾ ಸಮಾಜದ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಶ್ರೀದೇವಿ ಅಂಟಿನವರು.
1: ನನ್ನ ಹೆಸರು ಶ್ರೀದೇವಿ ರಾಜಶೇಖರ್ ಅಂಟಿನ್. ನಾನು ಈಗ ಲಿಂಗಾಯತ ಮಹಿಳಾ ಸಮಾಜದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ, ನಮಸ್ತುಸ್ಸೆ ನಮಸ್ತಸ್ಸೆ ನಮಸ್ತಸ್ಸೆ ನಮೋ ನಮಃ. ದಸರಾ ಕರ್ನಾಟಕದ ಪ್ರಮುಖ ಮತ್ತು ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ. ಇದನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ. ದಸರಾ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆತನದ ವಿಜಯವನ್ನು ಸಾಧಿಸುತ್ತದೆ. ಈ ಹಬ್ಬವನ್ನು ಕರ್ನಾಟಕ ಆದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಮೈಸೂರು ದಸರಾ ವಿಶ್ವ ಪ್ರಸಿದ್ಧವಾಗಿದ್ದು ಮೈಸೂರು ಅರಮನೆಯ ದೀಪಾಲಂಕಾರದಿಂದ ಕಂಗೊಳಿಸುತ್ತದೆ. ಜಂಬೂ ಸವಾರಿ ದಸರಾ ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದೆ. ದಸರಾ ಸಂದರ್ಭದಲ್ಲಿ ಆಯುಧ ಪೂಜೆ, ದೇವರ ಪೂಜೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಜನರ ಹೊಸ ಬಟ್ಟೆ ಧರಿಸಿ ಬಂಧು ಬಳಗದವರೊಂದಿಗೆ ಹಬ್ಬವನ್ನು ಸಂತೋಷದಿಂದ ಆಚರಿಸುತ್ತಾರೆ. ದಸರಾ ಹಬ್ಬವು ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಒಂದು ಹಬ್ಬವಾಗಿದೆ ಎಂದು ಹೇಳುತ್ತೇನೆ.

ಈಗ ನವರಾತ್ರಿ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ದೇವಿ ಒಂಬತ್ತು ರೂಪಗಳು ನೆನಪಾಗುತ್ತವೆ. ಒಂಬತ್ತು ದಿನವು ಒಂದೊಂದು ರೂಪವನ್ನು ಆರಾಧಿಸುತ್ತೇವೆ. ಆ ಒಂಬತ್ತು ರೂಪಗಳಲ್ಲಿ ನಾಲ್ಕನೆಯ ದಿನ ಆರಾಧಿಸುವ ತಾಯಿ ಕುಷ್ಮಾಂಡ ದೇವಿ. ಕುಷ್ಮಾಂಡ ದೇವಿ ಅಂದರೆ ಯಾರು? ಅವರ ವಿಶೇಷತೆ ಏನು? ಅವರನ್ನು ಯಾಕೆ ನವರಾತ್ರಿಯ ನಾಲ್ಕನೇ ದಿನ ಪೂಜೆ ಮಾಡುತ್ತಾರೆ? ಅವರ ಆರಾಧನೆಯಿಂದ ನಮಗೆ ಸಿಗುವ ಸಂದೇಶ ಏನು? ಈ ವಿಷಯವಾಗಿ ಇವತ್ತು ನಾನು ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ. ಈಗ ದೇವಿ ಸ್ತುತಿ ಅಂಬ

ನಮ್ಮ ಪುರಾಣಗಳಲ್ಲಿ ಕುಷ್ಮಾಂಡ ದೇವಿಯ ಬಗ್ಗೆ ಒಂದು ಬಹಳ ಸುಂದರವಾದ ವಿಚಾರವಿದೆ. ಸೃಷ್ಟಿಯ ಆರಂಭದಲ್ಲಿ ಎಲ್ಲೆಡೆ ಕತ್ತಲೆ ಇತ್ತು. ಆಗ ಆದಿಶಕ್ತಿ ತನ್ನ ಒಂದು ಸಣ್ಣ ನಗುವಿನಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಎನ್ನುವ ನಂಬಿಕೆ ಇದೆ. ಅದಕ್ಕಾಗಿಯೇ ತಾಯಿಯನ್ನು ಕುಷ್ಮಾಂಡ ಎಂದು ಕರೆಯಲಾಗುತ್ತದೆ. ಅಂದರೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಶಕ್ತಿ ಎನ್ನುವ ಅರ್ಥ. ನೋಡಿ, ಒಂದು ಸಣ್ಣ ನಗುವಿನಿಂದ ಬ್ರಹ್ಮಾಂಡವೇ ಸೃಷ್ಟಿಯಾಯಿತು ಅನ್ನೋ ಕಲ್ಪನೆಯೇ ಎಷ್ಟೋ ಅದ್ಭುತವಾಗಿದೆ ಅಲ್ವಾ? ಇದರಲ್ಲಿ ನಮಗೆ ಒಂದು ಒಳ್ಳೆಯ ಸಂದೇಶವೂ ಇದೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗುತ್ತವೆ, ಎಲ್ಲವೂ ಕತ್ತಲೆಯಂತಿದೆ ಅನಿಸುತ್ತದೆ. ಆದರೆ ಆ ಸಮಯದಲ್ಲಿ ಒಂದು ಸಣ್ಣ ಒಳ್ಳೆಯ ಆಲೋಚನೆ, ಒಂದು ಸಣ್ಣ ಧೈರ್ಯದ ಮಾತು, ಒಂದು ಸಣ್ಣ ಪ್ರಯತ್ನ ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. ಕುಷ್ಮಾಂಡ ದೇವಿಯ ಕಥೆ ನಮಗೆ ಇದೇ ಸಕಾರಾತ್ಮಕತೆಯನ್ನು ನೆನಪಿಸುತ್ತದೆ. ಇನ್ನು ತಾಯಿಯ ಸ್ವರೂಪ ನೋಡಿದರೆ ಸಾಮಾನ್ಯವಾಗಿ ಕುಷ್ಮಾಂಡ ದೇವಿಯನ್ನು 8 ಕೈಗಳು ಹೊಂದಿರುವ ದೇವಿಯಾಗಿ ಚಿತ್ರಿಸಲಾಗುತ್ತದೆ. ಹಾಗಾಗಿ ಆಕೆಯನ್ನು ಅಷ್ಟಭುಜಾ ದೇವಿ ಎಂದು ಕರೆಯುತ್ತಾರೆ. ತಾಯಿಯ ಕೈಗಳಲ್ಲಿ ವಿವಿಧ ಆಯುಧಗಳು, ಕಮಲ, ಜಪಮಾಲೆ, ಅಮೃತ ಕಲಶ ಮೊದಲಾದವುಗಳನ್ನು ಕಾಣಬಹುದು. ಇವು ಕೇವಲ ಅಲಂಕಾರಕ್ಕಾಗಿ ಇರುವ ವಸ್ತುಗಳಲ್ಲ, ಪ್ರತಿಯೊಂದರ ಹಿಂದೆಯೂ ಒಂದು ಅರ್ಥ ಇದೆ. ಆಯುಧಗಳು ಅಂದರೆ ಕೆಟ್ಟದ್ದನ್ನು ಎದುರಿಸುವ ಶಕ್ತಿ, ಕಮಲ ಅಂದರೆ ಪರಿಶುದ್ಧತೆ, ಜಪಮಾಲೆ ಅಂದರೆ ಜ್ಞಾನ ಮತ್ತು ಏಕಾಗ್ರತೆ, ಅಮೃತ ಕಲಶ ಅಂದರೆ ಜೀವನದ ಮತ್ತು ಆರೋಗ್ಯದ ಸಂಕೇತ. ಅಂದರೆ ತಾಯಿಯ ರೂಪವನ್ನು ನೋಡಿದಾಗಲೇ ಜೀವನಕ್ಕೆ ಬೇಕಾದ ಎಷ್ಟೋ ವಿಷಯಗಳು ನಾವು ಕಲಿಯಬಹುದು. ಆಕೆ ವಾಹನ ಸಿಂಹ, ಸಿಂಹ ಅಂದರೆ ಧೈರ್ಯ ಮತ್ತು ಶೌರ್ಯದ ಸಂಕೇತ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಹೆದರದೆ ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ಅನ್ನೋ ಸಂದೇಶವನ್ನು ಇಂದು ಕೊಡುತ್ತದೆ. ನಮ್ಮ ಬದುಕಿನಲ್ಲೂ ಎಷ್ಟೋ ರೀತಿಯ ಭಯಗಳು ಇರುತ್ತವೆ. ನಾಳೆ ಏನಾಗಬಹುದು ಅನ್ನೋ ಭಯ, ಆರೋಗ್ಯದ ಭಯ, ಮಕ್ಕಳ ಭವಿಷ್ಯದ ಚಿಂತೆ, ಉದ್ಯೋಗದ ಬಗ್ಗೆ ಚಿಂತೆ, ಸಂಬಂಧಗಳ ಆತಂಕ. ಆದರೆ ಭಯದಿಂದ ಸಮಸ್ಯೆಗಳು ದೂರವಾಗುವುದಿಲ್ಲ, ಅದನ್ನು ಎದುರಿಸುವ ಧೈರ್ಯ ಬೇಕು. ಆ ಧೈರ್ಯವನ್ನು ಕುಷ್ಮಾಂಡ ದೇವಿಯ ರೂಪ ನಮಗೆ ನೆನಪಿಸುತ್ತದೆ. ಈಗ ದೇವಿಯ ಒಂದು ಹಾಡು. ಶ್ರೀ ಮಾತಾ ಪಾಲಿಸು ದೇವಿಯೇ ಜಗ

0: ನಮ್ಮ ಮನಸ್ಸಿನ ಕಡೆ ಗಮನ ಕೊಡೋಕ್ಕೆ ಕೂಡ ಸಮಯ ಇರುವುದಿಲ್ಲ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಓಡಾಟವೇ ಓಡಾಟ. ಅಂತಹ ಸಮಯದಲ್ಲಿ ನವರಾತ್ರಿ ನಮಗೆ ಸ್ವಲ್ಪ ನಿಲ್ಲುವ ಅವಕಾಶ ಕೊಡುತ್ತದೆ. ನಾವು ಹೇಗೆ ಬದುಕುತ್ತಿದ್ದೇವೆ? ನಮ್ಮ ಮನಸ್ಸಿನಲ್ಲಿ ಏನಿದೆ? ನಾವು ಯಾರಿಗಾದರೂ ನೋವು ಕೊಟ್ಟಿದ್ದೇವಾ? ನಮ್ಮಿಂದ ಯಾರಿಗಾದರೂ ಒಳ್ಳೆಯದಾಗಿದೆಯಾ ಅಂತ ನಮ್ಮನ್ನೇ ನಾವು ಕೇಳಿಕೊಳ್ಳುವ ಸಮಯವೂ ಆಗಬಹುದು. ಕುಷ್ಮಾಂಡ ದೇವಿಯ ಇನ್ನೊಂದು ವಿಶೇಷತೆ ಅಂದರೆ ಆಕೆಯನ್ನು ಜೀವಶಕ್ತಿ ಮತ್ತು ಸೃಜನ ಶಕ್ತಿಯ ರೂಪವಾಗಿ ನೋಡಲಾಗುತ್ತದೆ. ನಮ್ಮೊಳಗೆ ಹೊಸದನ್ನು ಸೃಷ್ಟಿಸುವ ಶಕ್ತಿ ಇದೆ. ಒಂದು ಒಳ್ಳೆಯ ಆಲೋಚನೆಯನ್ನು ಹುಟ್ಟಿಸಬಹುದು, ಒಂದು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು, ತಪ್ಪುಗಳಿಂದ ಕಲಿತು ಮತ್ತೆ ಜೀವನವನ್ನು ಕಟ್ಟಿಕೊಳ್ಳಬಹುದು. ಹಾಗಾಗಿ ನನಗೆ ಆಗುವುದಿಲ್ಲ ಅಂತ ನಾವು ಮೊದಲೇ ನಿರ್ಧರಿಸಿಕೊಳ್ಳಬಾರದು. ಜೀವನದಲ್ಲಿ ಎಷ್ಟೋ ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿಯೇ ನಮ್ಮೊಳಗಿದೆ. ಕುಷ್ಮಾಂಡ ದೇವಿಯ ಕಥೆಯನ್ನು ಕೇಳಿದಾಗ ನನಗೆ ಅನಿಸುವುದು ಒಂದು ಸುಂದರವಾದ ಮಾತು ಇದೆ. ಬೆಳಕು ಹೊರಗಿನಿಂದ ಮಾತ್ರ ಬರಬೇಕೆಂದಿಲ್ಲ, ಕೆಲವೊಮ್ಮೆ ನಮ್ಮೊಳಗಿನಿಂದಲೇ ಬೆಳಕು ಹುಟ್ಟಬೇಕು. ನಮ್ಮ ಒಂದು ನಗು ಮತ್ತೊಬ್ಬರ ದಿನವನ್ನು ಸುಂದರ ಮಾಡಬಹುದು. ನಮ್ಮ ಒಂದು ಒಳ್ಳೆಯ ಮಾತು ಯಾರಾದರೂ ಕಳೆದುಕೊಂಡ ಆತ್ಮವಿಶ್ವಾಸವನ್ನು ಮರಳಿ ಕೊಡಬಹುದು. ನಮ್ಮ ಒಂದು ಸಣ್ಣ ಸಹಾಯ ಇನ್ನೊಬ್ಬರ ದೊಡ್ಡ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಹಾಗಾಗಿ ಈ ನವರಾತ್ರಿಯಲ್ಲಿ ದೇವಿಗೆ ದೀಪ ಹಚ್ಚುವ ಜೊತೆಗೆ ನಮ್ಮೊಳಗೂ ಒಂದು ದೀಪ ಹಚ್ಚಿಕೊಳ್ಳೋಣ. ಕೋಪದ ಬದಲು ಪ್ರೀತಿ, ದ್ವೇಷದ ಬದಲು ಕ್ಷಮೆ ಇರಲಿ, ನಿರಾಶೆಯ ಬದಲು ಭರವಸೆ ಇರಲಿ, ಭಯದ ಬದಲು ಧೈರ್ಯ ಇರಲಿ. ಮಾತಿನಲ್ಲಿ ಮಾತ್ರವಲ್ಲ, ನಮ್ಮ ನಡೆ ನುಡಿಯಲ್ಲೂ ಒಳ್ಳೆತನ ಇರಲಿ. ಅದೇ ದೇವಿಯ ಆರಾಧನೆ ನಿಜವಾದ ಅರ್ಥ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮನೆಗಳಲ್ಲಿ ದೇವಿಯ ಪೂಜೆ ನಡೆಯಲಿ, ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಗಳಲ್ಲಿ ಸಂತೋಷದ ವಾತಾವರಣ ಇರಲಿ, ದೇವಿಯ ಮುಂದೆ ದೀಪ ಬೆಳಗಲಿ, ಜೊತೆಗೆ ನಮ್ಮ ಮನಸ್ಸಿನಲ್ಲೂ ಪ್ರೀತಿಯ ದೀಪ ಬೆಳಗಲಿ. ನಾವು ದೇವಿಗೆ ಹೂ ಅರ್ಪಿಸುತ್ತೇವೆ, ಹಾಗೆಯೇ ನಮ್ಮ ಸಂಬಂಧಗಳಲ್ಲೂ ಪ್ರೀತಿಯ ಹೂ ಅರಳಲಿ. ಈ ನವರಾತ್ರಿಯ ಸಂದರ್ಭದಲ್ಲಿ ಕುಷ್ಮಾಂಡ ದೇವಿಯನ್ನು ಭಕ್ತಿಯಿಂದ ಸ್ಮರಿಸುತ್ತಾ ತಾಯಿಯ ಆಶೀರ್ವಾದದಿಂದ ಎಲ್ಲರ ಜೀವನದಲ್ಲಿಯೂ ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ಸಮೃದ್ಧಿ ತುಂಬಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಬದುಕಿನಲ್ಲಿ ಎಷ್ಟೇ ಕತ್ತಲೆ ಬಂದರೂ ಅದನ್ನು ದೂರುವ ಒಂದು ಸಣ್ಣ ಬೆಳಕನ್ನು ನಾವೇ ಆಗೋಣ. ನಮ್ಮಿಂದ ಇನ್ನೊಬ್ಬರ ಬದುಕಿಗೆ ಸ್ವಲ್ಪ ಸಂತೋಷ ಸಿಗಲಿ. ನಮ್ಮ ಮಾತಿನಿಂದ ಯಾರಿಗಾದರೂ ಧೈರ್ಯ ಬರಲಿ. ನಮ್ಮ ನಗುವಿನಿಂದ ಯಾರಿಗಾದರೂ ನಗುವಂತಾಗಲಿ. ತಾಯಿ ಕುಷ್ಮಾಂಡ ನಮ್ಮೊಳಗಿನ ಆ ಬೆಳಕನ್ನು, ಆ ಧೈರ್ಯವನ್ನು, ಆ ಒಳ್ಳೆತನವನ್ನು ಸದಾ ನೀಡಲಿ ಅಂತ ಪ್ರಾರ್ಥಿಸುತ್ತಾ ಈ ನವರಾತ್ರಿ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲ ನಾಡ ಜನತೆಗೆ ಸುಖ ಸಮೃದ್ಧಿ, ಆರೋಗ್ಯ ಭಾಗ್ಯ ಹಾಗೂ ನಮ್ಮ ಬೆನ್ನೆಲುಬಾದ ರೈತ ಬಾಂಧವರಿಗೆ ತಾಯಿ ಚಾಮುಂಡೇಶ್ವರಿ ಮಳೆ ಬೆಳೆ ಕೊಟ್ಟು ದೇವಿ ಚಾಮುಂಡೇಶ್ವರಿಯ ಕೃಪಾ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ಶರಣು ಶರಣಾರ್ಥಿ.
1: ಇದುವರೆಗೂ ಪ್ರಸಾರವಾಯಿತು ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕುಷ್ಮಾಂಡ ತಾಯಿಯ ಮಹಿಮೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಲಿಂಗಾಯತ ಮಹಿಳಾ ಸಮಾಜದ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಶ್ರೀದೇವಿ ಅಂಟಿನವರು. ತಾಯಿ ಕುಷ್ಮಾಂಡ ದೇವಿಯ ಆಶೀರ್ವಾದದಿಂದ ಎಲ್ಲರ ಬದುಕಿನಲ್ಲೂ ಆರೋಗ್ಯ, ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತಾ ನಾಳೆ ನವ ದುರ್ಗೆಯ ಮತ್ತೊಂದು ರೂಪ ಹಾಗೂ ಮಹಿಮೆಯೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
2: ಕೆಎಲ್ಇ ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
3: आरोग्य क्षेत्रात आपले भविष्य घडवू इच्छिणाऱ्या सर्व विद्यार्थ्यांसाठी एक सुवर्ण संधी केले अकॅडमी ऑफ हायर एज्युकेशन अँड रिसर्च बेळगावी अंतर्गत असलेल्या स्कूल ऑफ पब्लिक हेल्थ तर्फे इंटिग्रेटेड BPH प्लस MPH हा 5 वर्षांचा अभ्यासक्रम उपलब्ध आहे. विज्ञान वाणिज्य किंवा कला शाखेतून पूर्व विद्यापीठ शिक्षण पूर्ण केलेल्या विद्यार्थ्यांना या अभ्यासक्रम

0: ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ.
1: ಮೆಲ್ಲುಸಿರಿ ಸವಿಗಾನ ಹೋವಿನ ಬಾಣ
0: ಕೇಳಿ ಕಾರ್ಯಕ್ರಮದಲ್ಲಿ ಆರಂಭದ ಗೀತೆಯನ್ನ 1974 ತೆರೆ ಕಂಡ ಉಪಾಸನೆ ಚಿತ್ರದ ಗೀತೆಯಿದು. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ, ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದ, ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಭಾವವೆಂಬ ಹೂವು ಅರಳಿ ಗಾನವೆಂಬ ಗಂಧಚೆಲ್ಲಿ.

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬಹದ್ದೂರ್ ಗಂಡು ಚಿತ್ರದ ಗೀತೆ ಹೇ ನಿನಗಾಗಿಯೇ ಸೊಗಸು.

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳಿ. ಪರೋಪಕಾರಿ ಚಿತ್ರದಿಂದ ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ, ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನದ ಕಣ್ಣೂರಪ್ಪೆ.

ಕೇಳುಗರೆ, ಈಗ ಕೇಳಿ 1967 ತೆರೆ ಕಂಡಂತಹ ಬಂಗಾರದ ಹೂ ಚಿತ್ರದ ಗೀತೆಯನ್ನ. ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಉದಯ್ಕುಮಾರ್ ಮುಖ್ಯ ಪಾತ್ರದಲ್ಲಿರುವ ಓಡುವ ನದಿ ಸಾಗರವ ಸೇರಲೇಬೇಕು, ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Venudhvaniya Mellusire Savigana. ಕಾರ್ಯಕ್ರಮದ ಮುಂದಿನ ಗೀತೆ ಬಿಆರ್ ಪಂತಲು ನಿರ್ದೇಶನದ ಶ್ರೀ ಕೃಷ್ಣದೇವರಾಯ ಚಿತ್ರದ ಗೀತೆಯಿದು. ಬಹುಜನ್ಮದ ಪೂಜಾಫಲ ಈ

ಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ. ಈ ಗೀತೆಗೆ ಗೀತಕಾರರು ಆರ್.ಎನ್. ಜಯಗೋಪಾಲ್, ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿರುವ 1971 ತೆರೆ ಕಂಡಂತಹ ಕಸ್ತೂರಿ ನಿವಾಸದ ನೀ ಬಂದು ನಿಂತಾಗ ನಿಂತು ನೀ ಎನ್ನಕ್ಕಾಗ.

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದಲ್ಲಿ ಈಗ ಕುಲಗೌರವ ಚಿತ್ರದ ಗೀತೆಯಿದ್ದು 1971 ತೆರೆ ಕಂಡಂತಹ ಈ ಚಿತ್ರಕ್ಕೆ ಸಾಹಿತ್ಯವನ್ನು ಆರ್ಎನ್ ಜಯಗೋಪಾಲ್ ಅವರು ನೀಡಿದರೆ ಸಂಗೀತ ನಿರ್ದೇಶನವನ್ನು ಟಿಜಿ ಲಿಂಗಪ್ಪನವರು ಮಾಡಿದ್ದಾರೆ. ಒಂದು ಮಾತು ನಾನು ಕೇಳಲೆ, ಕಣ್ಣು ಕಣ್ಣು ಸೇರಲೇನು ಎಂದು ಹೇಳಲೆ.

ಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಮುಂದಿನ ಗೀತೆ ಬಂಗಾರದ ಮನುಷ್ಯ ಚಿತ್ರದಿಂದ 1972 ತೆರೆ ಕಂಡಂತಹ ಈ ಚಿತ್ರಕ್ಕೆ ಜಿ ಉದಯಶಂಕರ್ ಸಾಹಿತ್ಯ ನೀಡಿದ್ದಾರೆ. ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶನ ಮಾಡಿರುವಂತಹ ಆಹಾ ಮೈಸೂರು ಮಲ್ಲಿಗೆ ದುಂಡು ಮಲ್ಲಿಗೆ

0: ಕಾರ್ಯಕ್ರಮದಲ್ಲಿ ಕೇಳಿ ಮುಂದಿನ ಗೀತೆಯನ್ನ. ಬಾನಿಗೊಂದು ಎಲ್ಲಿ ಎಲ್ಲಿದೆ, ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ಇದು. 1976 ತೆರೆಕಂಡಂತಹ ಈ ಚಿತ್ರಕ್ಕೆ ಜಿ ಉದಯಶಂಕರ್ ಸಾಹಿತ್ಯವನ್ನ ನೀಡಿದರೆ ಸಂಗೀತ ನಿರ್ದೇಶನವನ್ನ ಉಪೇಂದ್ರ ಕುಮಾರ್ ಅವರು ಮಾಡಿದ್ದಾರೆ. ಕೇಳಿ ಬಾನಿಗೊಂದು ಎಲ್ಲಿ ಎಲ್ಲಿದೆ.
1: ಹೇ

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಕೇಳಿ ಮುಂದಿನ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಮುಖ್ಯ ಪಾತ್ರದಲ್ಲಿರುವ ಬಲೆ ಜೋಡಿ ಚಿತ್ರದ ನನ್ನ ಕನಸಿನ ರಾಣಿ ನಿಲ್ಲೆ ಅಲ್ಲೇ

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. ಕೇಳಿ ಒಲವು ಗೆಲುವು ಚಿತ್ರದ ಗೀತೆಯನ್ನ ಭಾರ್ಗವ್ ಅವರ ನಿರ್ದೇಶಿಸಿರುವ ಈ ಚಿತ್ರಕ್ಕೆ ಜಿಕೆ ವೆಂಕಟೇಶ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ನಾ ಹೇಳಲಾರೆ ನಾ ತಾಳಲಾರೆ

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.